0: ಹೊರಗಿನ ಜಗತ್ತು ಎಷ್ಟು ಗದ್ದಲದಲ್ಲಿ ತುಂಬಿದರೂ ಒಳಗಿನ ಜಗತ್ತು ಶಾಂತವಾಗಿದ್ದರೆ ಬದುಕು ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ಇರುತ್ತೆ. ಈ ಬರುವ ವಾರ ನಿಮ್ಮೆಲ್ಲರಿಗೂ ಒಂದು ಮೌನದ ನಿಮ್ಮ ಮನಸ್ಸು ಒಂದು ಮೌನದ ತೋಟ ಬೆಳೆಯಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ ಶ್ರೋತೃ ಬಾಂಧವರೇ, 2RRR ಸಿಡ್ನಿ ಕನ್ನಡವಾಣಿ ಜೂನ್ ತಿಂಗಳ 28 ತಾರೀಕಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ದಯವಿಟ್ಟು ಗಮನಿಸಿ, ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಪರ್ಸನಲ್ ವೈಯಕ್ತಿಕ ಮಾತ್ರ, 2RRR ಕ್ಷೇತ್ರದಲ್ಲ. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ಶಶಿಕಾಂತ್ ಹಾಗೂ ಶ್ರೀ ದಕ್ಷಿಣಾಮೂರ್ತಿ ಅವರಿದ್ದಾರೆ.
1: ಇಬ್ಬರು ನಮಸ್ಕಾರ ಕನ್ನಡ ಬಾಂಧವರಿಗೆ.
0: ನಮಸ್ಕಾರ. ಸೊ ನೀವು ಅದು ಹಾಡು ಕೇಳಿರ್ತೀರ, ದುಡ್ಡು ಅಂತ ಬಂದ ತಕ್ಷಣ ದಕ್ಷಿಣಾಮೂರ್ತಿ ಅವರು ಸಿಡ್ನಿಯಲ್ಲಿ ಬಂದೇ ಬರ್ತಾರೆ. ಸೊ ದಕ್ಷಿಣಾಮೂರ್ತಿ ಅವರೇ, ಮೊದಲನೇದಾಗಿ ನಿಮ್ಮ ಕರಿಯೋಕೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೊಂದೇ ಅಲ್ಲ, ನಿಮ್ಮ ಬೈಕ್ ಗ್ರೂಪ್ ಕೂಡ 8 ಆಯಿತು ಈಗ. ಅಭಿನಂದನೆಗಳು.
2: ಧನ್ಯವಾದಗಳು ಮಹೇಶ್.
0: ಸೊ ಈಗ ಮುಂಚೆ ಅದೊಂದು ಹಾಡು ಹಾಕಿದ್ನಲ್ಲ, ಆ ಹಾಡಲ್ಲಿ ಹಾಕಿತ್ತು ಆಸೆಗೆ ಟ್ಯಾಕ್ಸು ಇಲ್ಲ ಅಂತ. ಬಟ್ ನಮ್ಮ ಆಲ್ಬೆನಿಸಿ ಗೌರ್ಮೆಂಟು ಟ್ಯಾಕ್ಸ್ ಸಿಸ್ಟಮ್ನೇ ಚೇಂಜ್ ಮಾಡಿದ್ದಾರೆ.
1: ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಆಸೆಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಕಾಣಿಸುತ್ತೆ.
0: ಇವಾಗೇನು ಡೆತ್ ಟ್ಯಾಕ್ಸ್ ಬೇರೆ ಬಂದಿದೆಯಾ?
1: ಹಾ ನೋಡಿ, ಅದು ಹಾ ಡೆತ್ ಟ್ಯಾಕ್ಸ್ ಅಂತ ಬಂದಮೇಲೆ ಆಸೆ ಟ್ಯಾಕ್ಸು ಬಂದೇ ಬರುತ್ತೆ ಸ್ವಲ್ಪ ದಿವಸ ಆದಮೇಲೆ.
0: ಅದೇ ಇವತ್ತು ಈಗ ಆಲ್ಬೆನಿಸಿ ಗೌರ್ಮೆಂಟ್ ಮಾಡಿರೋ ಟ್ಯಾಕ್ಸ್ ಚೇಂಜಸ್ ಬಗ್ಗೆ, ಅದರ ಇಂಪ್ಯಾಕ್ಟು, ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸು ಮತ್ತು SMSF ಆಪ್ಷನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಅಲ್ಲದೆ ನಿಮ್ಮ ಒಂದು ಅಂಕಣ ಕೂಡ ಇದೆ ಸರ್, ಬೆಂಗಳೂರಲ್ಲಿ ಕಟ್ಟಿದ್ದು ಕೆಂಪೇಗೌಡರು.
1: ಹೌದು,
0: ಅದ್ರ ಬಗ್ಗೆ ಇದೆ, ಅದನ್ನು ನಾವು ಮಾತಾಡೋಣ. ಮೊದಲನೇದಾಗಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ನಾವು ಹೇಳಬೇಕು, ಈ ಇವತ್ತಿನ ಕಾರ್ಯಕ್ರಮ ಈಸ್ ಅನ್ ಒಪಿನಿಯನ್ ಓನ್ಲಿ. ನೀವು ದಯವಿಟ್ಟು ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ನಾಟ್ ಅ ಫೈನಾನ್ಷಿಯಲ್ ಅಡ್ವೈಸರಿ ಕೈಂಡ್ ಆಫ್ ಅ ಪ್ರೋಗ್ರಾಮ್. ದಿಸ್ ಇಸ್ ಜಸ್ಟ್ ಅ ಕಾನ್ವರ್ಸೇಷನ್ ದಟ್ ವಿ ಆರ್ ಹ್ಯಾವಿಂಗ್ ಅಬೌಟ್ ಆಲ್ ದಿ ಚೇಂಜಸ್ ದಟ್ ಹ್ಯಾಪನ್ ಆನ್ ದ ಟ್ಯಾಕ್ಸ್. ಸೊ ಮೂರ್ತಿ ಅವರೇ, ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಮಾಡಿದ್ದಾರೆ ಆಲ್ಬನೀಸ್ ಗೌರ್ಮೆಂಟು, ಎರಡು ಪಾಸಿಟಿವ್ ಮಾತ್ರ ಕಾಣ್ತಿದೆ. ಸೊ ಇವಾಗ ಎಂಟ್ರಿ ಲೆವೆಲಲ್ಲಿದ್ದರೆ 16%ಇಂದ 15% ಟ್ಯಾಕ್ಸ್ ಮಾಡಿದ್ದಾರೆ. ಅದೊಂದೆಲ್ಲ ಮುಂಚೆ ಒಂದು $300 $300 ಏನು ಕ್ಲೇಮ್ ಮಾಡ್ಬೋದಾಗಿತ್ತು ಟ್ಯಾಕ್ಸ್ ಇಲ್ಲದೆ, ರಿಸಿಪ್ಟ್ಸ್ ಇಲ್ಲದೆ, ಅದನ್ನು ಈಗೊಂದು $1,000 ಮಾಡಿದ್ದಾರೆ. ಅದು ಬಿಟ್ಟರೆ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇವಾಗ ಆಗಿರೋದು ಅಂದರೆ ನೆಗೆಟಿವ್ ಗೇರಿಂಗು ಮತ್ತು ಕ್ಯಾಪಿಟಲ್ ಗೇನ್ಸು SMSU. ಮೊದಲನೇದಾಗಿ ನೆಗೆಟಿವ್ ಗೇರಿಂಗ್ ಬಂದರೆ ನೀವು ಸಿಡ್ನಿ ಮಾರ್ಕೆಟ್ ಇರ್ಬೋದು ಇಲ್ಲ ಎಂಟೈರ್ ಆಸ್ಟ್ರೇಲಿಯನ್ ಮಾರ್ಕೆಟ್, ಹೆಂಗೆ ಇಂಪ್ಯಾಕ್ಟ್ ಆಗಿದೆ ಅಂತೀರಾ?
2: ಅಗೇನ್ ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆ ಇದು ನನ್ನ ಒಪಿನಿಯನ್ ಮಾತ್ರ, ಅಗೇನ್ ಡೋಂಟ್ ಯೂಸ್ ಇಟ್ ಆಸ್ ಅ ಫೈನಾನ್ಷಿಯಲ್ ಅಡ್ವೈಸ್ ಇನ್ ಎನಿವೇ, ದಟ್ಸ್ ಜಸ್ಟ್ ಎ ಡಿಸ್ಕ್ಲೇಮರ್. ಇನ್ ಜನರಲ್ ಅವರು ಅದೇ ವಾಟ್ ದೇ ಆರ್ ಟ್ರೈಂಗ್ ಟು ಅಚೀವ್, ಅದೇನು ಅಚೀವ್ ಮಾಡ್ಬೇಕಂತಿದ್ದಾರೆ ಮತ್ತು ಅವ್ರು ಮಾಡ್ತಾ ಇರೋದು ಒಂಥರ ಅದು ಕೋಯಿನ್ಸೈಡ್ ಆಗ್ತಾರೆ. ಸೊ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಲೈಕ್ ಇಟ್ ವಿಲ್ ಇನ್ಕ್ರೀಸ್ ದಿ ಅಫೋರ್ಡಬಿಲಿಟಿ ಫಾರ್ ಫಸ್ಟ್ ಹೋಮ್ ಬಯರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಥವಾ ನ್ಯೂ ಬಯರ್ಸ್ಗೆ ಅಂತ ಹೇಳ್ಬಿಟ್ಟು. ಅದು ನನ್ನ ಪ್ರಕಾರದಲ್ಲಿ ಅದು ಅಚೀವ್ ಆಗಲ್ಲ. ಮೇ ಬಿ ಶಾರ್ಟ್ ಟರ್ಮಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಜನಗಳಿಗೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಜನ ರ್ಯಾಂಡಮ್ ಆಗಿ ಅರ್ಜೆಂಟಲ್ಲಿ ತೊಗೊಳೋದು ಅದೆಲ್ಲ ಮಾಡ್ತಾ ಇದ್ದಾರೆ, ವೆದರ್ ಇಟ್ಸ್ SMSF ಅಥವಾ ಔಟ್ಸೈಡ್. ಅದು ಬಿಟ್ಟರೆ ಲಾಂಗ್ ಟರ್ಮಲ್ಲಿ ಅಥವಾ ಅಟ್ಲೀಸ್ಟ್ ಇನ್ ದ ಇಮಿಡಿಯೇಟ್ ಟರ್ಮಲ್ಲಿ ದೇ ನಾಟ್ ಗೋಯಿಂಗ್ ಟು ಅಚೀವ್ ದೇರ್ ಓನ್ ಅಡ್ವೈಸ್. ಏನು ಹೇಳ್ತಾ ಇದ್ದಾರೆ ಅವರು, ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ ಅಂತ, ಅದಾಗಲ್ಲ. ಐ ಮೀನ್ ಅವ್ರದ್ದು ಓನ್ ಟ್ರೆಜರಿ ಡಾಕ್ಯುಮೆಂಟ್ ಸೇಸ್ 35,000 ಹೌಸಸ್ ವಿಲ್ ಬಿ ಶಾರ್ಟ್ ಆಫ್ ಇದು, ದೇ ವಿಲ್ ಬಿ ಶಾರ್ಟೇಜ್ ಆಫ್ 35,000 ಹೌಸಸ್ ಓವರ್ ದ ಪೀರಿಯಡ್ ಆಫ್ 10 ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ ರನ್ನಿಂಗ್ ಇನ್ ಅ ಹ್ಯೂಜ್ ಶಾರ್ಟೇಜ್ ಪ್ರಾಪರ್ಟೀಸ್. ಒಂದು ಎಕ್ಸಿಸ್ಟಿಂಗ್ ಶಾರ್ಟೇಜ್ ಇದೆ, 400,000 ಪ್ರಾಪರ್ಟೀಸ್. ಅದು ಬಿಟ್ಬಿಟ್ಟು ಆನ್ ಗೋಯಿಂಗ್ ಅಬೌಟ್ 40,000 ಪ್ರಾಪರ್ಟಿ, 36,000 ಟು ಬಿ ಎಕ್ಸಾಕ್ಟ್ ಪರ್ ಇಯರ್. ದೇರ್ ಇಸ್ ಅ ಡಿಗ್ ಗ್ಯಾಪ್ ಬೇಕಾಗಿರೋದಕ್ಕೂ ಇದಕ್ಕು. ಸೊ ಅಂದರೆ ದೇರ್ ಇಸ್ ಆಲ್ರೆಡಿ ಶಾರ್ಟೇಜ್ ಆ್ಯಂಡ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಶಾರ್ಟೇಜ್ ಆನ್ ಟಾಪ್ ಆಫ್ ದಟ್. ಈಗ ಮಾಡ್ತಾ ಇರೋದು ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್ ಮೋರ್ ಇನ್ವೆಸ್ಟರ್ಸ್. ಇವಾಗ ಎನಿಥಿಂಗ್, ಇಟ್ಸ್ ವೆರಿ ಸಿಂಪಲ್ ತಮ್ ರೂಲ್ ಅಂದರೆ ಎನಿಥಿಂಗ್ ಟ್ಯಾಕ್ಸ್ ಮೋರ್ ವಿಲ್ ಬಿ ಲೆಸ್ ಅವೈಲಬಲ್. ಹಾಗೆ ಸೊ ಅಫೋರ್ಡಬಿಲಿಟಿ ಜಾಸ್ತಿ ಆಗಬೇಕಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡಿ ಇನ್ಸೆಂಟಿವ್ಸ್ ಕೊಡಬೇಕು. ಅದು ಬಿಟ್ಬಿಟ್ಟು ದೇ ಡಿಡ್ ದ ಅದರ್ ವೇ,
0: ಅದೇ ರೌಂಡ್.
2: ಸೊ ಹಾಗಾಗಿ ಐ ಮೀನ್ ಕಪಲ್ ಆಫ್ ಥಿಂಗ್ಸ್ ಆರ್ ಡನ್ ಸ್ಮಾರ್ಟ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಹೊಸ ಮನೆ ಬಿಲ್ಡ್ಗಳಿಗೆ ನೆಗೆಟಿವ್ ಗೇರಿಂಗ್ ಇದೆ ಅಂತ ಹೇಳಿದ್ದು, ವಿಚ್ ಇನ್ಕ್ರೀಸಸ್ ಐ ಮೀನ್ ಇಂಟ್ರೆಸ್ಟ್ ಇನ್ ದೋಸ್ ನ್ಯೂ ಹೌಸಸ್. ಪ್ರಾಬ್ಲಮ್ ದೇರ್ ವಾಟ್ ಐ ಸಿ ಈಸ್ ಪೂಲ್ ಆಫ್ ದಟ್ ವಾಸ್ ಲೈಕ್ 10-15% ಅಷ್ಟೇ ನ್ಯೂ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ 100 ಪ್ರಾಪರ್ಟೀಸ್ ಎಲ್ಲ ಐತಂದ್ರೆ ಓನ್ಲಿ 10-15 ಪ್ರಾಪರ್ಟೀಸ್ ವರ್ ನ್ಯೂ ಅಂಟಿಲ್ ನೌ. ಆನ್ ಎನ್ ಆವರೇಜ್. ಸೊ ಈಗ ದ 10-15% ಇದಕ್ಕೆ ಮುಂಚೆ ಮ್ಯಾಕ್ಸಿಮಮ್ ಫಸ್ಟ್ ಹೋಮ್ ಬಯರ್ಸ್ ಅವರು ಇವರು ಕಂಪೀಟ್ ಮಾಡ್ತಾ ಇದ್ರು ಬಿಕಾಸ್ ದೇ ಹ್ಯಾಡ್ ಸಮ್ ಡಿಸ್ಕೌಂಟ್ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಎಲ್ಲ. ಈಗ ಏನಾಗ್ತಾ ಇದೆ, ಇನ್ವೆಸ್ಟರ್ಸ್ ಆಲ್ಸೋ ಟ್ರೈ ಟು ಗ್ರಾಬ್ ದ ಸೇಮ್ ಒನ್ ಬಿಕಾಸ್ ಆಫ್ ದಿ ಬೆನಿಫಿಟ್ಸ್. ಸೊ ಇಟ್ ಒಂದು ಇಟ್ ಡ್ರೈವ್ಸ್ ಅಪ್ ದ ಪ್ರೈಸಸ್ ಆಫ್ ನ್ಯೂ ಪ್ರಾಪರ್ಟೀಸ್. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಅದೇ ಎನಿಥಿಂಗ್ ಲೆಸ್ ಯುನೋ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಲೆಸ್ ಆಯ್ತು. ಅದು ಎರಡು ರೀಸನ್ಸ್ ಹೇಳ್ಕೊಂಡು ಇಟ್ ವಿಲ್ ಕಾಸ್ ಮೋರ್ ಪೇಯ್ನ್ ಟು ಇವರು, ನಾಟ್ ದ ಅದರ್ ವೇ ನನ್ನ ಪ್ರಕಾರ.
0: ಬಟ್ ಇದು ನೀವು ಸಿಡ್ನಿ ಸಬರ್ಬ್ ಅಂತಲೇ ನೋಡಿದ್ರೇ, ಇವಾಗ ದೇರ್ ಆರ್ ಮೆಚ್ಯೂರ್ ಸಬರ್ಬ್ಸ್ ಅಂಡ್ ದೇರ್ ಆರ್ ಫ್ರಿಂಜ್ ಸಬರ್ಬ್ಸ್ ಆರ್ ಆರ್ ದ ನ್ಯೂ ಸಬರ್ಬ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಮಾಸ್ಟನ್ ಪಾಕು, ಬಾಕ್ಸ್ ಹಿಲ್ಲು, ಅಲ್ಲಿ ಸಿಕ್ಕಾಪಡೆ ಅಪ್ರಿಷಿಯೇಟ್ ಆಗೋಯ್ತು. ಈಗ $1.4-1.5 million ಫಾರ್ ಯುನೋ $300,000 ಐ ಮೀನ್ 300 square meters
2: ಮನೆ,
0: ಸ್ಮಾಲ್ ಹೌಸಸ್, ಫುಟ್ ಪ್ರಿಂಟ್ಸ್ ಆರ್ ಸ್ಮಾಲ್. ಈಗೇನಾಗ್ತಿದೆ ಅಂದರೆ ಇವಾಗ ಹೊಸ ಮನೆಗೆ ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ದಂಗೆ, ಇವಾಗ ಇನ್ವೆಸ್ಟರ್ಸು ಅಲ್ಲೇ ಯಾವುದು ದೇ ಟ್ರೈನ್ ಟು ಚಾಲೆಂಜ್ ದ ಫಸ್ಟ್ ಹೋಮ್ ಬಯರ್ಸ್. ಆ್ಯಂಡ್ ಫಸ್ಟ್ ಹೋಮ್ ಬಯರ್ಸು ಯಾಕಂದರೆ ಅಫೋರ್ಡಬಿಲಿಟಿಗೆ ಅಲ್ಲಿ ಹೋಗ್ತಿದ್ರು. ಈಗೇನಾಗ್ತಿದೆ ಅಂದರೆ ಮೇ ಬಿ ಐ ಡೋಂಟ್ ನೋ ಸಿಡ್ನಿ ಮಾರ್ಕೆಟಲ್ಲಿ, ಮೆಲ್ಬೋರ್ನಲ್ಲಿ ಹರ್ಡ್ ದಟ್ ಇಟ್ಸ್ ಪ್ರಾಬ್ಲಿ ಡ್ರಾಪ್ಡ್ ಎನಿವೇರ್ ಬಿಟ್ವೀನ್ 25-30% ಮಾರ್ಕೆಟ್. ಈಗ ನಾನು ನಾಲ್ಕು ಸಿನಾರಿಯೋ ನಾನು ನೋಡ್ತಿದ್ದೆ. ಫಸ್ಟ್ ಇಸ್ ಈಗ ರೆಂಟರ್ಸ್ ಫಾರ್ ಎಕ್ಸಾಂಪಲ್ ಊರಿಂದ ಬಂದಿದ್ದಾರೆ, ಬಂದಿದ ತಕ್ಷಣ ಏನು ಮಾಡ್ತಾರೆ, ಯಾರೇ ಬರಲಿ ಎರಡು ಸೂಟ್ ಕೇಸ್ ಇಟ್ಕೊಂಬರ್ತಾರೆ, ಆಮೇಲೆ ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ, ಇಲ್ಲ ಅಂದರೆ ಒಂದು ಶೇರ್ ಮಾಡ್ತಾರೆ. ಈಗ ಅಪಾರ್ಟ್ಮೆಂಟ್ ರೆಂಟ್ ಮಾಡಬೇಕು ಅಂದರೆ, ಇವಾಗ ನಾನು ಆಫೀಸಿಗೆ ಹತ್ತಿರ ಇರಬೇಕು ಅಂದರೆ, ಇಫ್ ಅನ್ ಇನ್ವೆಸ್ಟರ್ ಕಾಂಟ್ ಬೈ ಅ ಯೂಸ್ಡ್ ಅಪಾರ್ಟ್ಮೆಂಟ್, ವಾಟ್ ಆರ್ ಮೈ ಆಪ್ಷನ್ಸ್ ಅಲ್ವಾ ಆ್ಯಸ್ ಅ ರೆಂಟರ್? ನಾನು ಹೊರಗಡೆ ಹೋಗಬೇಕು, ಹೊರಗಡೆ ದೂರದಲ್ಲಿರಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇರಬೇಕು.
2: ಇಟ್ ಬಿಕಮ್ಸ್ ಎಕ್ಸ್ಪೆನ್ಸಿವ್
0: ಆಸ್ ವೆಲ್. ಸೊ ಐ ಡೋಂಟ್ ನೋ ಹೌ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್.
2: ಇಟ್ಸ್ ನಾಟ್ ಹೆಲ್ಪಿಂಗ್. ಐ ಮೀನ್ ದೇ ಕ್ಲೇಮ್ ಇಟ್ಸ್ ಹೆಲ್ಪಿಂಗ್ ಇನ್ಕ್ರೀಸ್ ಆಗುತ್ತೆ ಅಫೋರ್ಡಬಿಲಿಟಿ ಅಂತೇಳಿ, ಬಟ್ ಐ ಡೋಂಟ್ ಥಿಂಕ್ ದಟ್ಸ್ ದಿ ಕೇಸ್. ಅದೇ ಶಾರ್ಟ್ ಟರ್ಮಲ್ಲಿ ಬಿಕಾಸ್ ಆಫ್ ಸಮ್ ಪ್ಯಾನಿಕ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಥಿಂಗ್ಸ್ ಮೈಟ್ ಯುನೋ ಸ್ಟ್ಯಾಟಿಸ್ಟಿಕ್ಸ್ ಮೈಟ್ ಬಿ ಸ್ಕ್ಯೂರ್ಡ್ ಫಾರ್ ದಿ ನೆಕ್ಸ್ಟ್ 1 year ಅಂಟಿಲ್ ಜುಲೈ 2027. ಬಟ್ ಇನ್ ಲಾಂಗ್ ಟರ್ಮ್ ಆರ್ ಅಟ್ಲೀಸ್ಟ್ ಇನ್ ದ ಮೀಡಿಯಂ ಟರ್ಮ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಕೇಸ್.
1: ಆಮೇಲೆ ಇನ್ನೊಂದು ಅಂತಂದರೆ ಮೈಗ್ರೇಷನ್ನೇ ನಂಬರ್ಸ್ ಕಮ್ಮಿ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ.
2: ಅದು ಹೇಳ್ತಾ ಇದ್ದಾರೆ ಶಶಿಕಾಂತ್ ಅವರೇ. ನೋಡಿ, ಇಫ್ ಯು ಲುಕ್, ಮುಂಚೆ ಎಲ್ಲ ಅರೌಂಡ್ 200,000 ವಾಸ್ ಅನ್ ಆವರೇಜ್ ಮೈಗ್ರೆಂಟ್ಸ್
1: ಈಗ ಲಾಸ್ಟ್ ಇಯರ್ಗೆ. ಹೌದು,
2: ಪರ್ ಇಯರ್ ಲಾಸ್ಟ್ 3 years ಅಲ್ಲಿ 1.2 million ಮೈಗ್ರೆಂಟ್ಸ್.
1: ಹೌದು,
2: 1.2 million, ದಟ್ಸ್ ಹ್ಯೂಜ್.
1: ತುಂಬಾ ಜಾಸ್ತಿ ಆಯ್ತದೆ.
2: ಇವರು ಕಮ್ಮಿ, ಈಗ ಡ್ರಮ್ಯಾಟಿಕ್ ಆಗಿ ಜೀರೋ ಮಾಡೋಕ್ಕಾಗಲ್ಲ ಅದನ್ನ.
1: ಇಲ್ಲ, ಏನಾಗ್ತಿದೆ ಅಂತಂದ್ರೆ ಜೀರೋ ಮಾಡೋಕ್ಕಾಗ್ತಿಲ್ಲ, ಆದ್ರೆ ಪ್ರೆಷರ್ ತುಂಬಾ ಬಂದ್ಬಿಟ್ಟಿದೆಯಲ್ಲ ಪಾಲಿನ್ ಹ್ಯಾನ್ಸನ್ ಇಂದ. ಪಾಲಿನ್ ಹ್ಯಾನ್ಸನ್ ಬಂದ್ರೆ ನಾನು 130 ಇಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಅವರು. ಅಂದ್ರೆ ಅದು ಅದಕ್ಕೆ ಯಾರು ಆರ್ಗ್ಯೂ ಮಾಡೋಕ್ಕಾಗಲ್ಲ ಅದ್ರ ವಿಚಾರ. ಸೊ ಅವರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೋಗಿ ಇವರು ಮೈಗ್ರೇಷನ್ ಕಮ್ಮಿ ಮಾಡಿ ಇವರು 130 ಇಲ್ಲದೆ ಇದ್ರೆ ಅಟ್ಲೀಸ್ಟ್ 150-160 ಇಳಿಸ್ಬಿಟ್ರೆ ಹೌಸಿಂಗ್ ಮೇಲೆ ಪ್ರೆಷರ್ ತುಂಬ ಕಮ್ಮಿ ಆಗೋಗುತ್ತಲ್ಲ.
2: ಆಗುತ್ತೆ. ಸಿ, ಅದು ಮಾಡ್ಬೇಕಂತ ಭಾಳ ವರ್ಷದಿಂದ ಮಾತಿದೆ, ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದರ್ ಅದರ್ ಇದು ಕ್ಯಾಚ್ 22 ತರ ಲಾಟ್ ಆಫ್ ಮೈ ಆಸ್ಟ್ರೇಲಿಯನ್ಸ್ ಆರ್ ಗೋಯಿಂಗ್ ಔಟ್ ಆಫ್ ವರ್ಕ್ ಫೋರ್ಸ್. ಸೊ ದೇ ನೀಡ್ ಯಂಗ್ಸ್ಟರ್ಸ್ ಟು ಕಮ್ ಅಂಡ್ ವರ್ಕ್ ಅಂಡ್ ಕಾಂಟ್ರಿಬ್ಯೂಟ್ ಸೊ ದಟ್ ದಿ pensions can be paid and, you know, medical industry can survive ella. So it's not just that they love migrants and they've allowed 400,000. It's there is a lot more to it. So suddenly you can't drop it from, you know, 400 on an average.
1: ಈಗ 2 ವರ್ಷ ಆದ್ಮೇಲೆ ಪಾಲಿನ್ ಹ್ಯಾನ್ಸನ್ ಬಂದ್ರೆ ಏನ್ ಮಾಡ್ತೀರಿ?
2: ಮಾಡ್ತಾರೆ, ಬಟ್ ಇಟ್ ಹ್ಯಾವ್ ಇಟ್ಸ್ ಓನ್ ಡಿಫ್ರೆಂಟ್ ಎಫೆಕ್ಟ್ ಟು ಲೈಕ್ ಯುನೋ ಪೆನ್ಷನ್ ಕಮ್ಮಿ ಮಾಡ್ಬೇಕಾಗ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಕಮ್ಮಿ ಆಗ್ಬೋದು, ಆ ತರ ದೇ ಹ್ಯಾವ್ ಟು ಕಟ್ ಡೌನ್ ಸಮ್ವೇರ್ ಎಲ್ಸ್. ಸೊ ಇವಾಗ ಇನ್ಪುಟ್ ಕಮ್ಮಿ ಆಯ್ತು ಅಂತ ಹೇಳಿದಾಗ ದೇ ಕಾಂಟ್ ಜಸ್ಟ್ ಕೀಪ್ ಯೂಸ್ ಇನ್ ದ ಸೇಮ್ ಥಿಂಗ್, ದೇ ವಿಲ್ ಡೂ ಸಮ್ವೇರ್ ಎಲ್ಸ್ ಹಾಗೆ. ದಟ್ಸ್ ಎ ಡಿಫ್ರೆಂಟ್ ಸಿನಾರಿಯೋ, ಇಟ್ಸ್ ನಾಟ್ ರಿಲೇಟೆಡ್ ಟು ದ ಬಜೆಟ್, ಬಟ್ ಇಟ್ ಈಸ್ ಅ ಫ್ಯಾಕ್ಟರ್. ಐ ಮೀನ್ ಇಟ್ ಈಸ್ ಅ ಗುಡ್ ಥಿಂಗ್ ಟು ಬಿ ಡಿಸ್ಕಸ್, ಬಟ್ ಇಟ್ಸ್ ನಾಟ್ ಅಫೆಕ್ಟ್ ದ ಬಜೆಟ್ ಇಸ್ ನಾಟ್ ಅಫೆಕ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಬಿಟ್ ಆಸ್ ಆಫ್ ನೌ. ಬಟ್ ಆಸ್ ಆಫ್ ನೌ, ಅಸ್ಯೂಮಿಂಗ್ ದಟ್ ದಿ ಮೈಗ್ರೇಷನ್ ದೇ ರೆಡ್ಯೂಸ್, ಈವನ್ ದೆನ್ ದಲ್ ಬಿ ಹ್ಯೂಜ್ ಶಾರ್ಟೇಜ್. ಐ ಮೀನ್ ದಟ್ಸ್ ವಾಟ್ ವೀ ಕ್ಯಾನ್ ಸಿ ಆಸ್ ಆಫ್ ನೌ.
0: ಈಗ ನಾವು ಭಾರತದಿಂದ ಬಂದವರು, ಫಸ್ಟ್ ಹೇಳಿದ್ನಲ್ಲ, ಎರಡು ಸೂಟ್ ಕೇಸ್ ಇಟ್ಕೊಂಡ್ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ. ಸೊ ಅದು ರೆಂಟರ್ಸ್ ಬಗ್ಗೆ ಮಾತಾಡಿದ್ವಿ, ಯಾಕಂದರೆ ಈಗೇನಾಗ್ತಿದೆ ಅಂದರೆ ರೆಂಟ್ ಆಬ್ವಿಯಸ್ಲಿ ವಿಲ್ ಇನ್ಕ್ರೀಸ್. ಯಾಕಂದರೆ ಪೀಪಲ್ ಹೂ ಹ್ಯಾವ್ ಮೇ ಬಿ ಇನ್ನರ್ ಸಬರ್ಬ್ ಓಲ್ಡರ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಇಲ್ಲ ಆಲ್ರೆಡಿ ಹೂ ಆ್ಯಕ್ಚುಲಿ ಇನ್ವೆಸ್ಟೆಡ್, ಏನೋ ಇವಾಗ ನೆಗೆಟಿವ್ ಗೇರಿಂಗ್ ಬರ್ತಿಲ್ಲ ಅಂದರೆ ದೇ ವಿಲ್ ಆ್ಯಕ್ಚುಲಿ ಡಂಪ್ ಇಟ್ ಆನ್ ದ ರೆಂಟರ್ಸ್. ಸೊ ರೆಂಟ್ಗಳು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇವಾಗ ರೆಂಟಿಂಗ್ ಫೇಸು, ಒಂದು 2-3 ವರ್ಷನ ಇರ್ತಾರೆ, ಏನೋ ಒಂದಷ್ಟು ಸೇವ್ ಮಾಡಿರ್ತಾರೆ ಎಕ್ವಿಟಿ, ಸೊ ದೇ ವಾಂಟ್ ಟು ಎಂಟರ್ ದ ಮಾರ್ಕೆಟ್. ಸೊ ದೇ ಆರ್ ಲುಕಿಂಗ್ ಫಾರ್ ಅ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್, ಆರ್ ಯುನೋ ದೇರ್ ಇಸ್ ಆ್ಯಕ್ಚುಲಿ ಅ ಸ್ಮಾಲ್ ಪರ್ಸೆಂಟೇಜ್ ಹೂ ಮೇ ವಾಂಟ್ ಟು ಇನ್ವೆಸ್ಟ್ ಆಸ್ ವೆಲ್ ಅಲ್ವಾ. ಸೊ ಈಗ ಇವಾಗ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್ ತೊಗೊಳ್ಳೋರು, ಇವಾಗ ಮುಂಚೆ ಏನಾಗ್ತಿತ್ತು ಅಂದರೆ ಕಾಂಪಿಟೇಷನ್ ಇದ್ದಿದ್ದು ಯಾವುದು ಇನ್ವೆಸ್ಟರ್ಸಿಂದ, ಸೊ ದೇ ವುಡ್ ಕಮ್ ಬ್ಯಾಕ್ ಅಂಡ್ ಸೇ ದಟ್. ಈಗೇನಾಗ್ತಿದೆ, investors are actually going to the they can only buy newer properties. But however, ivaga the other properties which were there, which are coming to the market, alva, they are all, you know, mature and more expensive than what they can afford. So hagagi adu kadme aagta ide adu ondo ಮೊನ್ನೆ ನಮ್ಮ ಏರಿಯಲ್ಲಿ ಅದೇ ನೋಡ್ತಾ ಇದ್ದೆ ಪ್ರಾಬಬ್ಲಿ ಅರೌಂಡ್ 15-20% ಅಷ್ಟು ಡ್ರಾಪ್ ಆಗಿದೆ ಬಟ್ ಈಸ್ ಇಟ್ ಬಾಟ್ ಬೈ ಯುನೋ ಫಸ್ಟ್ ಟೈಮ್ ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆಂಟ್ ಪರ್ಚೇಸರ್ ನೋ ಇಟ್ಸ್ ನಾಟ್ ಇಟ್ಸ್ ಸ್ಟಿಲ್ ಅನ್ ಇನ್ವೆಸ್ಟರ್ ಬಟ್ ಎಲ್ಲ ಚೈನಾದಿಂದ ಬಂದು ಕೊಂಡ್ಕೊಂಡಿದ್ದಾರೆ ಸೊ ಅದಕ್ಕೂ ಅಷ್ಟೇ ಅಲ್ವಾ ಐ ಮೀನ್ ಐ ಡೋಂಟ್ ನೋ ಹೌ ದಟ್ ಆ್ಯಕ್ಚುಲಿ ಮೇಕ್ ಸೆನ್ಸ್
1: ಯಾವ ಥರ ಪ್ರಾಪರ್ಟಿ ವಿಚಾರ ಹೇಳ್ತಾ ಇರೋದು ಯೂನಿಟ್ಸ್ ಹೇಳ್ತಾ ಇದ್ದೀರೋ ಅಥವಾ ನೆಲದ ಮೇಲೆ ಲ್ಯಾಂಡ್ ಇರೋ ಮನೆ ಹೇಳ್ತಾ
0: ಏನು ಗೊತ್ತಾ ಸರ್ ಬೆಂಗಳೂರು ಅವ್ರು ಮೋಸ್ಟ್ಲಿ ಬಂದರೆ ಅಪಾರ್ಟ್ಮೆಂಟ್ ತೊಗೊಳಲ್ಲ ನಮ್ಮ ಲ್ಯಾಂಡ್ ಅಂತಲೇ ತಗೊಂಡಿದ್ದಾರೆ ಯಾಕಂದರೆ ಅಪ್ರಿಷಿಯೇಟ್ ಆಗುತ್ತೆ ಅಂದ್ಬಿಟ್ಟು
1: ಹೌದು
0: ಸೊ ಅಪಾರ್ಟ್ಮೆಂಟ್ಗಳು ಅಫ್ಕೋರ್ಸ್ ಎಲ್ಲ ಕಡೆ ಇವಾಗ ಹುಟ್ತಾ ಇದೆ ತುಂಬಾ ಬರ್ತಾ ಇದೆ
1: ಅದರದ್ದು ಬೆಲೆ ಯಾವ ಬಜೆಟ್ ಆರ್ ನೋ ಬಜೆಟ್ ಅದರ ಬೆಲೆ ಏರ್ತಾ ಇಲ್ಲ ಎಲ್ಲೂ
0: ದಟ್ ಇಸ್ ಕರೆಕ್ಟ್ ಸೊ ಈಗ ಇನ್ವೆಸ್ಟರ್ ಇದು ಪ್ರೈಮರಿ ಪ್ಲೇಸ್ ಆಫ್ ರೆಸಿಡೆನ್ಸ್ ಫಸ್ಟ್ ನಾನು ಫಸ್ಟ್ ಹೋಮ್ ಬಯರ್ಸ್ಗೆ ಇವಾಗ ಮುಂಚೆ ಅದೊಂದು ಸ್ಕೀಮ್ ಇತ್ತಲ್ಲ ದಟ್ ಸ್ಟಾಂಪ್ ಡ್ಯೂಟಿ ಮಾಡೋರು ಅದೆಲ್ಲ ಇನ್ನೂ ಇದೆಯಾ
2: ಇನ್ನೂ ಇದೆ ದ ಪ್ರಾಬ್ಲಮ್ ಈಸ್ ಅದು ವೆರಿ ಲಿಮಿಟೆಡ್ ಆ ಪ್ರೈಸ್ ರೇಂಜ್ ಅಲ್ಲಿ ಮನೆಗಳು ಸಿಗ್ತಲ್ಲ ಸೊ ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಟು ಗೋ ಫಾರ್ ಅಪಾರ್ಟ್ಮೆಂಟ್ಸ್ ನಥಿಂಗ್ ರಾಂಗ್ ವಿತ್ ಇಟ್ ಏನಾದ್ರೆ ಮನೆ ಬದಲು ಅಪಾರ್ಟ್ಮೆಂಟ್ ತಗೋಬೇಕಾಗುತ್ತೆ ಅಷ್ಟೇ ಬಟ್ ಅದಿನ್ನೂ ಇದೆ 10,000 ಗ್ರಾಂಟ್ ಇತ್ತು ಹೊಸ ಮನೆ ಫಸ್ಟ್ ಹೋಮ್ ಬಯರ್ಸ್ಗೆ ಆಮೇಲೆ ಇದು ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಇತ್ತು ಅಗೇನ್ ಎಕ್ಸಾಮ್ಷನ್ ಐ ಕಾಂಟ್ ರಿಮೆಂಬರ್ ಎಕ್ಸಾಕ್ಟ್ ನಂಬರ್ ಬಟ್ ಅರೌಂಡ್ 800,000 ಏನೋ ಅದು ಸ್ಟಾರ್ಟ್ ಆಗುತ್ತೆ ಆಮೇಲೆ 1.1 million ಇಟ್ ಫೇಡ್ಸ್ ಔಟ್ ಹಾಗೆ ಬಟ್ ಈ 1.1 million ಎಲ್ಲಿ ಸಿಗ್ತದೆ ಮನೆ ಅಂತೂ ಎಲ್ಲೂ ಸಿಗ್ತದೆ
0: ಎಲ್ಲೂ ಸಿಗ್ತದೆ
2: ಹಾಗಾಗಿ ದೇ ಹ್ಯಾವ್ ಟು ಗೋ ಫಾರ್ ಅಪಾರ್ಟ್ಮೆಂಟ್ಸ್ ಅನ್ಫಾರ್ಚುನೇಟ್ಲಿ
1: ಅದು ಸಿಟಿಲಿ ಮಾತ್ರ 1.1 million ಫಾರ್ ಎಕ್ಸಾಂಪಲ್ ನ್ಯೂ ಕಾಸಲ್ಗೆ ಹೋದ್ರೆ ಫಸ್ಟ್ ಕ್ಲಾಸ್ ಆಗಿರೋ ಮನೆ ಸಿಕ್ಕಿದ್ದು ಆದರೆ ನ್ಯೂ ಕಾಸಲಲ್ಲಿ ಯಾರು ಹೋಗ್ತಾ ಇಲ್ಲ ಅಷ್ಟೇ ಅದು ನಮ್ಮ ಸಮುದಾಯದವರು ಯಾರು ಹೋಗ್ತಾ ಇಲ್ಲ ನ್ಯೂ ಕಾಸಲ್ಗೆ ತುಂಬ ಜನ ಇದ್ದಾರೆ ನಮ್ಮ ಸಮುದಾಯದವರು ಕನ್ನಡ ಮಾತಾಡೋರೆ ತುಂಬ ಜನ
0: ನ್ಯೂ ಕಾಸಲ್ ನ್ಯೂ ಕಾಸಲ್ ಸಂಘನೂ ಇದೆ ಅದು ಹಂಟರ್ ಸಂಘ ಅಂತ ಒಂದು ಇದೆ ಅದೇ ನಾನೊಂದು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ 11 million ಹೌಸ್ ಹೋಲ್ಡ್ಸ್ ಇನ್ ಆಸ್ಟ್ರೇಲಿಯಾ ಇವಾಗ ಪಾಪ್ಯುಲೇಷನ್ ಎಷ್ಟೇ ಇರ್ಬೋದು ನಂಬರ್ ಆಫ್ ಪೀಪಲ್ ಹೂ ಓನ್ ಅ ಹೌಸ್ ಇಸ್ 11 million 7 million ಆಫ್ ದೆಮ್ ಆ್ಯಕ್ಚುಲಿ ಓನ್ ಅ ಹೌಸ್ ಅಂದರೆ ಇದರ್ ದೇ ಪೇಡ್ ಆಫ್ ದ ಮಾರ್ಟ್ಗೇಜ್ ಆರ್ ಯುನೋ ದೇ ಹ್ಯಾವ್ ಅ ಮಾರ್ಟ್ಗೇಜ್ ಸರ 3.1 million ಪೀಪಲ್ ರೆಂಟ್ ಸೊ ಐ ಥಿಂಕ್ ದೋಸ್ 3.1 million ಪೀಪಲ್ ವಿಲ್ ಬಿ ಇಂಪ್ಯಾಕ್ಟೆಡ್ ಆ್ಯಂಡ್ ಅದರಲ್ಲಿ 1.4 million ಆ್ಯಕ್ಚುಲಿ ರಿಸೀವ್ ಅ ಕಾಮನ್ವೆಲ್ತ್ ರೆಂಟ್ ಅಸಿಸ್ಟೆಂಟ್ 50% ಆಫ್ you know the people who rent or either on that or on social housing tara so investors adaito renters adaito ivaga primary place of residence plus investors so you know mature people who already have a house who already have an investing so avaru they're not going to venture out or they may look at opportunities igalva
2: ಅದು ಕರೆಕ್ಟ್ ಅದು ಏನಂತ ಹೇಳಿದ್ರೆ ಓಕೆ ಒಂದು ಟೆಂಪ್ರರಿಯಾಗಿ ಸ್ವಲ್ಪ ಅಫೆಕ್ಟ್ ಆಗುತ್ತೆ ಸಮ್ ಯುನೋ ಪೀಪಲ್ ವಿಲ್ ಬಿ ಅಫೆಕ್ಟೆಡ್ ಬಟ್ ಲಾಂಗ್ ಟರ್ಮ್ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಬೇರೆ ಯಾವುದು ಅಸೆಟ್ ಬಿಲ್ಡಿಂಗ್ ಥರ ಯಾವುದೂ ಇಲ್ಲ
0: ಇಲ್ಲ ಕರೆಕ್ಟ್
2: ಇನ್ ಸ್ಪೈಟ್ ಆಫ್ ದೀಸ್ ಚೇಂಜಸ್ ದೇ ಆರ್ ಬೌಂಡ್ ಟು ಬೈ ಪ್ರಾಪರ್ಟೀಸ್ ಎನಿವೇ
0: ಎಕ್ಸಾಕ್ಟ್ಲಿ
2: ಸೊ ದೇ ಇಸ್ ನೋ ಚಾಯ್ಸ್ ಹಾಗಾಗಿ ಅಲ್ಟಿಮೇಟ್ಲಿ ಏನ ಪೀಪಲ್ ಎಂಡ್ ಬೈಯಿಂಗ್ ಬಟ್ ಏನಾದ್ರೆ ಮನೆ ಒಂದು ಸ್ವಲ್ಪ ಡ್ರಾಪ್ ಆಯಿತು ಅಂತ ಇಟ್ಕೊಳ್ಳಿ ಪ್ರೈಸು they might go for bigger land so that in future they can either subdivide or put a granny athara madbodu ashte so hagagi I mean eventually they'll still continue but temporarily it'll affect but one thing is avaru helta idu rent adena $2 you know drop agut per week I mean that's so silly like I don't know what modeling they did it's ridiculous nan prakara sikavade jaasti agutte and what we are not ಇದು ಏನು ಮಾತಾಡಿಲ್ಲ ಅಂದರೆ ಇನ್ನೊಂದು ಈ ವಾರದ ಎಫೆಕ್ಟ್ ಈಗಾಗಲೇ ಒಂದು ಒನ್ನೆ ನೋಡ್ತಾ ಇದ್ದೆ ನಾನು ಅಲ್ಯೂಮಿನಿಯಂ ವಿಂಡೋಸ್ ಅದೆಲ್ಲ ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಅಲ್ಯೂಮಿನಿಯಂ ಇಸ್ ಯೂಸ್ಡ್ 30% ಇಟ್ ಹಸ್ ಗಾನ್ ಅಪ್ ಬರೀ ಅಲ್ಯೂಮಿನಿಯಂ ಆಮ್ ಟಾಕಿಂಗ್ ಆ ಥರ ಲಾಟ್ ಆಫ್ ಥಿಂಗ್ಸ್ ಆವ್ ಗಾನ್ ಅಪ್ ಇನ್ ವ್ಯಾಲ್ಯೂ ಬಿಕಾಸ್ ಆಫ್ ದಿ ವಾರ್ ಅಂಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಪೆಟ್ರೋಲ್ ಎಲ್ಲ ಸೊ ದಟ್ ಆಲ್ಸೋ ವಿಲ್ ಅಫೆಕ್ಟ್ ದಿ ನ್ಯೂ ಪ್ರಾಪರ್ಟಿ ಬಿಲ್ಡ್ಸ್ ಸೊ ಹಾಗಾಗಿ ದಲ್ ಬಿ ಲೆಸ್ ಬಿಲ್ಡ್ಸ್ ಹ್ಯಾಪ್ನಿಂಗ್ ಸೊ ದಟ್ ಈಸ್ ಗೋಯಿಂಗ್ ಟು ಡ್ರೈವ್ ದ
0: ಪ್ರೈಸಸ್ ಅಪ್ ಅಲ್ವಾ ಅಂಡ್ ದಿಸ್ ಇಸ್ ಜಸ್ಟ್ ನಾಟ್ ವರ್ಕಬಲ್ ಅಲ್ವಾ ಇವಾಗ ನೀವು ಹೇಗೆ ನೋಡಿದ್ರೇನು ಇವಾಗ 50% ಇದ್ದಿದ್ದು ಅನ್ನೋದು ಇಟ್ ವಾಸ್ ಸಮ್ ಕೈಂಡ್ ಆಫ್ ಅನ್ ಅಡ್ವಾಂಟೇಜ್ ಫಾರ್ ಪೀಪಲ್ ಟು ಅಟ್ ಲೀಸ್ಟ್ ಯುನೋ ಬಿ ಮೋಟಿವೇಟೆಡ್ ಟು ಪರ್ಚೇಸ್
2: ಬಟ್ ಹಂಗೆ ನೋಡಿದ್ರೆ ಮೆಲ್ಬೋರ್ನಲ್ಲಿ ದೇ ಡಿಡ್ ಸಮಥಿಂಗ್ ವಿಚ್ ಆ್ಯಕ್ಚುಲಿ ವರ್ಕ್ಡ್ ಫಾರ್ ದೆಮ್ ಹೆಂಗಂತೇಳಿ ಐ ಮೀನ್ ಆಸ್ ಎನ್ ಇನ್ವೆಸ್ಟರ್ ವಿತ್ 13 properties ಐ ಆಮ್ ನಾಟ್ ಹ್ಯಾಪಿ ಬಿಕಾಸ್ ಇಟ್ಸ್ ಗೋಂಟ್ ಅಫೆಕ್ಟ್ ಮೀ ಬ್ಯಾಡ್ಲಿ ಬಟ್ ಒಂದೇನಂತ ಹೇಳಿದ್ರೆ ಅವರು ಲ್ಯಾಂಡ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೋರ್ ದನ್ 50,000 ಸೊ ಅದು ಇಟ್ ಅಫೆಕ್ಟ್ಸ್ ಬ್ಯಾಡ್ಲಿ. ಫಸ್ಟ್ ಆಫ್ ಆಲ್ ಅಲ್ಲಿ ರೆಂಟ್ ಸ್ವಲ್ಪ ಕಮ್ಮಿ ಕಂಪೇರಿಟಿವ್ಲಿ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಆ ಜೊತೆಲಿ 50,000 ಮೇಲೆಲ್ಲ ಇದು ಕೊಡಬೇಕು ಅಂತಂದ್ರೆ ಎವ್ರಿ ಇಯರ್ ಇಟ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಇಟ್ ಕುಡ್ ಬಿ ಅನದರ್ $2,000-3,000 ಎಕ್ಸ್ಟ್ರಾ ಫ್ರಮ್ ಏನೋ ಕೈಯಿಂದ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಇಟ್ ಅಲ್ಲಿಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಹಾಗಾಗಿ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಕ್ವೀನ್ಸ್ಲ್ಯಾಂಡ್ ಅಥವಾ ವೆಸ್ಟರ್ನ್ ಆಸ್ಟ್ರೇಲಿಯಾ, ಸೌತ್ ಆಸ್ಟ್ರೇಲಿಯಾ ಅಲ್ಲೆಲ್ಲ. ಸೊ ಹಾಗಾಗಿ ದಟ್ ವರ್ಕ್ ವೆಲ್ ಆ್ಯಕ್ಚುಲಿ ಫಾರ್ ದಮ್. ದಟ್ ಈಸ್ ಒನ್ ಥಿಂಗ್ ದೇ ಕುಡ್ ಹವ್ ಕನ್ಸಿಡರ್ಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದಿಸ್ ಡ್ರಮ್ಯಾಟಿಕ್ ಚೇಂಜಸ್. ಲ್ಯಾಂಡ್ ಟ್ಯಾಕ್ಸ್ ಒಂದು ಕಮ್ಮಿ ಮಾಡಿದ್ರೆ ಇಟ್ ಕುಡ್ ಡೆಫಿನೆಟ್ಲಿ ಎಫೆಕ್ಟೆಡ್ ಅಂಡ್ ಅಚೀವ್ ವಾಟ್ ದೇ ವಾಂಟೆಡ್ ಟು ಅಚೀವ್.
0: ಕರೆಕ್ಟ್. ಈಗ ನೆಗೆಟಿವ್ ಗೇರಿಂಗ್ ಅಲ್ಲಿ ಇವಾಗ ಕಮರ್ಷಿಯಲ್ ಮತ್ತೆ ಶೇರ್ಸ್ಗೆ ಇಂಪ್ಯಾಕ್ಟ್ ಇಲ್ಲ ಅಂತ. ಸೊ ಶೇರ್ ಪೋರ್ಟ್ಫೋಲಿಯೋ ಆಬ್ಸಲ್ಯೂಟ್ಲಿ ನೋ ಚೇಂಜಸ್?
2: ಇಟ್ ಈಸ್ ಎಫೆಕ್ಟಿಂಗ್ ಅಂದ್ರೆ CGT ಟೂ ಡಿಫ್ರೆಂಟ್ ಕಾಂಪೊನೆಂಟ್ಸ್, ನೆಗೆಟಿವ್ ಗೇರಿಂಗ್. ನೆಗೆಟಿವ್ ಗೇರಿಂಗ್ ಶೇರ್ಸ್ ಅಲ್ಲಿ ಯಾರು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬಟ್ ಅಲ್ಲೂ ಮಾರ್ಜಿನ್ ಲೆಂಡಿಂಗ್ ಮಾಡ್ಕೊಂಡು ನೆಗೆಟಿವ್ ಗೇರಿಂಗ್ ತರ ಸಿಮಿಲರ್ ಟು ದಟ್ ಮಾಡ್ಬೋದು ಬೇಕಾದ್ರೆ. ಬಟ್ ಇದೇ ವೇ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಇವ್ರು ಮಾಡಿರೋದು ಏನಂದ್ರೆ ಅಫೋರ್ಡಬಿಲಿಟಿ, ಹೌಸಿಂಗ್ ಅಫೋರ್ಡಬಿಲಿಟಿಗೋಸ್ಕರ ಚೇಂಜಸ್ ಮಾಡಿದ್ವಿ ಅಂತ ಹೇಳ್ಕೊಂಡ್ಬಂದ್ರು. ಬಟ್ ಇಫ್ ದಟ್ ಈಸ್ ದ ಕೇಸ್, ನೀವು ಬೇರೆ ಟ್ರಸ್ಟ್ಗಳಿಗೆ ಮತ್ತೆ ಶೇರ್ಸ್ಗೆಲ್ಲ ಏನಕ್ಕೆ ಚೇಂಜ್ ಮಾಡ್ಬೇಕಿತ್ತು? ಕಂಪ್ಲೀಟ್ ಬೇಕಾಗಿರ್ಲಿಲ್ಲ, ಜಸ್ಟ್ ಟ್ಯಾಕ್ಸ್ ಗ್ರಾಬ್ ಮಾಡಕ್ಕೆ ಅಷ್ಟೇ, ಇದೆಲ್ಲ ಸುಮ್ಮನೆ ಅದು ಹೇಳೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಇನ್ನೊಂದು ಫ್ರೇಸ್ ಯೂಸ್ ಮಾಡ್ತಾರೆ ಮಲ್ಟಿಪಲ್ ಟೈಮ್ಸ್, ಐ ಯೂಸ್ ದಟ್ ಫ್ರೇಸ್, ಏನೋ ಇಂಟರ್ ಜನರೇಷನಲ್ ವೆಲ್ತ್ ಅಂತ ಹೇಳಿ. ಐ ಮೀನ್ ನಾನ್ ಮೈಗ್ರೆಂಟ್, ಐ ಕೇಮ್ ಅರೌಂಡ್ ಏನೋ 28 years ಓಲ್ಡ್ ಇದ್ದಾಗ ಬಂದಿದ್ದೆ, $50 ಇಟ್ಕೊಂಡ್ ಬಂದಿದ್ದೆ. ಸೊ ಐ ಮೀನ್ ಇಟ್ಸ್ ನಾಟ್ ಲೈಕ್ ಫೇರ್ ದಟ್ ನಮ್ ತಾತ ಇರಲಿಲ್ಲ, ನಮ್ ಫಾದರ್ ಇರಲಿಲ್ಲ ಇಲ್ಲಿ. ಇಟ್ಸ್ ನಾಟ್ ಫೇರ್ ಫಾರ್ ದಮ್ ಟು ಯೂಸ್ ದಟ್ ಫ್ರೇಸ್ ಅಂಡ್ ಸೇ ಓ ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದೀವಿ ಅಂತ ಹೇಳಿ. ಇದರ್ ವೇ ಜಸ್ಟ್ ದೇ ವಾಂಟೆಡ್ ಮೋರ್, ದೇ ಕುಡ್ ಮ್ಯಾನೇಜ್ ದ ಫೈನಾನ್ಸ್ ಪ್ರಾಪರ್ಲಿ ಬೇರೆ ಕಡೆಯಲ್ಲಿ ಇಂಡಿಯಾ. ಸೊ ಅದು ಇದು ಅಂತೆಲ್ಲ ಮಿಸ್ ಯೂಸ್ ಆಯ್ತು ಸಿಕ್ಕಾಪಟ್ಟೆ. ಅದಕ್ಕೆ ದೇ ಆರ್ ಟ್ರೈಂಗ್ ಟು ಗೆಟ್ ಮನಿ ಬ್ಯಾಕ್ ಥ್ರೂ ಡಿಫ್ರೆಂಟ್ ಮೆಕಾನಿಸಮ್ಸ್ ಅಷ್ಟೇ. ಐ ಮೀನ್ ದಟ್ಸ್ ವಾಟ್
1: ಅದು ನಾರ್ಮಲ್ ಬಿಹೇವಿಯರ್ ತಾನೆ ಇದು. ಫಸ್ಟು ಹಿಂದೂ ಮುಂದೆ ನೋಡದೆ ಖರ್ಚು ಮಾಡೋದು, ಆಮೇಲೆ ಜನಗಳಿಂದ ದುಡ್ಡು ಕಿತ್ಕೊಳ್ಳೋದು ವಾಪಸ್. ತಲತಲಾಂತರದಿಂದ ಬಂದಿರೋ ಅಭ್ಯಾಸ ಇದು.
2: ಆಮೇಲೆ ಇಫ್ ಯು ಲುಕ್ ಅಟ್ ಇಟ್, ಅವ್ರು ಮಾಡಿರೋದೇನು ಒಂಥರ ಹೊಸದು, ರೆವಲ್ಯೂಷನರಿ ಅಲ್ಲ, ಮುಂಚೆ ಅದೇ ತರ ಇತ್ತು. ಅಂಡ್ ಆಕ್ಚುಲಿ ಹೇಳ್ಬೇಕಂದ್ರೆ ದಟ್ ಈಸ್ ದ ಪ್ರಾಪರ್ ವೇ, ಇಂಡೆಕ್ಸೇಷನ್ ಮಾಡಿ ಅದು ಎಕ್ಸಾಕ್ಟ್ ಆಗಿ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಅಷ್ಟು ಕಟ್ತಾ ಇದ್ರು ಟ್ಯಾಕ್ಸ್ನ. CGT ಮಾಡಿದಾಗ ಇಂಡೆಕ್ಸೇಷನ್ ಮಾಡಿದ್ರೆ ಅದು ಪ್ರಾಪರ್ ವೇ. ಈಗೇನು ಮಾಡ, ಆಮೇಲೆ 1999 ಇದನ್ನ ಚೇಂಜ್ ಮಾಡಿಬಿಟ್ಟು ಜಸ್ಟ್ ಟು ಮೇಕ್ ಇಟ್ ಈಸಿ, ಬಿಕಾಸ್ ಇಟ್ ವಾಸ್ ಎ ಕಂಪರ್ಸಮ್ ಪ್ರೋಸೆಸ್. ಅದು ಕ್ಯಾಲ್ಕುಲೇಟ್ ಮಾಡೋದು ನಾಟ್ ಈಸಿ, ಯು ಹ್ಯಾವ್ ಟು ಟೇಕ್ ದ ಲಾಟ್ ಆಫ್ ಇಯರ್ಸ್ ಆಫ್ CPI ಇಂಡೆಕ್ಸ್, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ನಾಟ್ ಇಂಪಾಸಿಬಲ್, ಬಟ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ಅದು ಈಸಿ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ರು. ಸೊ ಇದೇನಾಗ್ತಾ ಇತ್ತು ಪ್ರಾಬ್ಲಮ್ ಅಂದರೆ 50% ರ್ಯಾಂಡಮ್ಲಿ, 1 year ಇಟ್ಕೊಂಡವ್ರಿಗೂ ಅಷ್ಟೇ, 20 years ಇಟ್ಕೊಂಡವ್ರಿಗೂ ಅಷ್ಟೇ. ದಟ್ ಇಸ್ ಆಕ್ಚುಲಿ ನಾಟ್ ವೆರಿ ಗುಡ್, ಅದು ಅನ್ಫೇರ್. ಈ ಕೆಲವು ಜನಕ್ಕೆ ಏನಾಗ್ತಾ ಇತ್ತು, 20 years ಇಟ್ಕೊಂಡಿದ್ರೆ ದೇ ಆಕ್ಚುಲಿ ಗಾಟ್ ಲೆಸ್ ಬೆನಿಫಿಟ್ ಈ ಥರ ಮಾಡಿದರೆ. ಬಟ್ ಯಾರು 1-2 years ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಇದೆ.
0: ಕರೆಕ್ಟ್,
2: ಇಟ್ ವಾಸ್ ನಾಟ್ ಫೇರ್, ಬಟ್ ಇಟ್ ವಾಸ್ ಗೋಯಿಂಗ್ ಆನ್, ಪೀಪಲ್ ಡಿಡ್ ದಟ್ ಆಗಿತ್ತು, ಬಿಟ್ಬಿಟ್ಟಿರಾಗಿರ್ತದೆ, ಈಗ ಮತ್ತೆ ಚೇಂಜ್ ಮಾಡಿದ್ದಾರೆ. ಈಗ ಒಂದು ಕ್ಯಾಚ್ ಏನಂದ್ರೆ, ವಿಚ್ ಪೀಪಲ್ ಆರ್ ನಾಟ್ ಡಿಸ್ಕಸಿಂಗ್ ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಬ್ಯಾಡ್ಲಿ, ಈಸ್ ಈಗ ಫಾರ್ ಎಕ್ಸಾಂಪಲ್ ಯಾರೋ 25 years ಇಟ್ಕೊಂಡಿರೋ ಅಂತ ಇಟ್ಕೊಳ್ಳಿ, ಸೊ ಅವ್ರಿಗೆ ಆಲ್ಮೋಸ್ಟ್ 0 ಆಗ್ಬಿಡ್ತಾ ಇತ್ತು. ಅಂದ್ರೆ ಏನು ಕ್ಯಾಪಿಟಲ್ ಗೇನ್ಸ್ ಇಟ್ಕೊಳ್ಳೋ ಫುಲ್ ಬರ್ತಾ ಇತ್ತು ವಾಪಸ್. ಅದು ಪ್ರಾಬ್ಲಮ್ ಏನಾಗಿದೆ, ಮಿನಿಮಮ್ 30% ಅಂತ ಮಾಡ್ಬಿಟ್ರು ಅಲ್ಲಿ ಕ್ಯಾವಿಯೇಟ್ ಹಾಕಿ. ಸೊ ಈವನ್ ಇಫ್ ಯು ಜೀರೋ, ಯು ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30%. ದಟ್ಸ್ ವೆರಿ ಬ್ಯಾಡ್. ಈಗ ಪಾಪ ಯಾರೋ ಹಳುಬರು ಇಟ್ಕೊಂಡಿರ್ತಾರೆ, ಏನು ಪ್ರಾಫಿಟ್ ಮಾಡೋಕ್ಕೋ ಒಂದಿರಲ್ಲ, ಏನೋ ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳಿ ಮನೆ ಅಂತ ಮಾಡಿರ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಮಾಡಿರೋದ್ರಿಂದ ಪೀಪಲ್ ಆರ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್, ವಿಚ್ ಮೀನ್ಸ್ ದೇ ಡಿಪೆಂಡ್ ಆನ್ ದಿ ಗವರ್ಮೆಂಟ್ ಫಾರ್ ಪೆನ್ಷನ್ ಅಂಡ್ ಅದರ್ ಥಿಂಗ್ಸ್ ಆಫ್ಟರ್ ದಿ ರಿಟೈರ್ಮೆಂಟ್, ವಿಚ್ ಇಸ್ ಅಗೇನ್ ಪೇನ್ ಫಾರ್ ದಿ ಗವರ್ಮೆಂಟ್. ಫ್ಯೂಚರ್ ಗವರ್ಮೆಂಟ್ ಇವರೇನು ಎಸ್ಕೇಪ್ ಆಗ್ಬಿಡ್ತಾರೆ, ಯಾರೋ ಮುಂದೆ ಬರೋ ಗವರ್ಮೆಂಟ್ ಒದ್ದಾಡುತ್ತೆ, ವಿಚ್ ಇಸ್ ಬ್ಯಾಡ್.
0: ಯಾಕಂದ್ರೆ ಜಾನಿ ಹಾವರ್ಡ್ ಇದ್ದಾಗ ಐ ಥಿಂಕ್ ಇಟ್ ವಿವರ್ ಇನ್ ಸರ್ಪ್ಲಸ್
2: ದಟ್ ಈಸ್ ಐ ಮೀನ್ ಆಫ್ ಕೋರ್ಸ್ ದೇ ಸೋಲ್ಡ್ ಸಮ್ ಅಸೆಟ್ಸ್ ಎಲ್ಲ ಮಾಡಿದ್ರು, ಕಾಮನ್ವೆಲ್ತ್ ಬ್ಯಾಂಕ್ ಟೆಲ್ಸ್ಟ್ರಾ ಎಲ್ಲ, ಬಟ್ ಇರೆಸ್ಪೆಕ್ಟಿವ್ ಆಫ್ ದಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವುಡ್ ಬಿನ್ ಅಮೇಸಿಂಗ್. ಬಟ್ ಇದು ಮಿಸ್ ಯೂಸ್ ಮಾಡಿ ಈಗ 1.2 ರಫ್ಲಿ, ಐ ಮೀನ್ $1.2 trillion ಡೆಫಿಸಿಟ್ ಅಂದ್ರೆ $65-66 billion ಜಸ್ಟ್ ಗೋಸ್ ಫಾರ್ ಇಂಟ್ರೆಸ್ಟ್, ವಿಚ್ ಅವರ್ ಕಿಡ್ಸ್ ಅಂಡ್
0: ಯುವರ್ ಕಿಡ್ಸ್,
2: ವಿಚ್ ಇಸ್ ನಾಟ್ ವೆರಿ ಗುಡ್ ಫಾರ್ ದಿ ಎಕಾನಮಿ ಇನ್ ಲಾಂಗ್ ಟರ್ಮ್. ಸ್ಟಿಲ್ ಮಚ್ ಬೆಟರ್ ದನ್ ಅಮೆರಿಕಾ, ಬಟ್ ಸ್ಟಿಲ್ ಗೋಯಿಂಗ್ ಟು ವರ್ಡ್ಸ್ ಅ ಬನಾನಾ ರಿಪಬ್ಲಿಕ್.
0: ಬಟ್ ಏನ್ ಬೇಜಾರಾಗುತ್ತೆ ಅಂದ್ರೆ, ಈಗ ನೆಕ್ಸ್ಟ್ ಜನರೇಷನ್ ಇವಾಗ ಇವನ್ ಟು ಅಫೋರ್ಡ್ ಹೌಸ್ ಇವಾಗ ಇನ್ನರ್ ಸಬರ್ಬ್ ಅಲ್ಲಿ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಈಗ ಸಂಬಳಗಳು ಅಷ್ಟಿಲ್ಲ ಅವ್ರಿಗೆ, ಇವನ್ ಬ್ಯಾಕಿಂಗ್ ಇದ್ರೆ ತುಂಬಾನೇ ಕಷ್ಟ.
2: ಬಟ್ ನಂದು ಒಂದು ಪಾಯಿಂಟ್ ಏನಂದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಬಹಳ ಜನ ಕೇಳಿದೀನಿ, ಎಲ್ಲ ನನ್ನ ಹತ್ರ ಹೇಳ್ತಾರೆ, ಮೂರ್ತಿ ಸರ್ ಈಗ ತುಂಬಾ ವೆರಿ ಅಪ್ಸೆಟ್, ಹಾಗೆ ಮನೆ ತಗೊಳಕ್ ಆಗಲ್ಲ, ಹ್ಯಾವ್ ಟು ಗೋ ಯುನೋ 35 minutes ಅವೇ ಆಗಿ ಅಂತ ಎಲ್ಲ ಹೇಳ್ತಾ ಇದ್ರು. ಏನಪ್ಪ ತಗೊಳಕ್ ಟ್ರೈ ಮಾಡ್ತಾ ಇದ್ರು ಅಂದ್ರೆ, ಓಕೆ 4-bedroom ಡಬಲ್ ಗ್ಯಾರೇಜ್ ಓನ್ಲಿ ಅಂತ. ಓಕೆ ಅಪ್ಪ ನೀವು ಎಲ್ಲಿಂದ ಬಂದಿದ್ದು? ಮುಂಬೈಯಿಂದ ಬಂದಿದ್ದು. ಅಲ್ಲಿ ಮನೆ ಇತ್ತ? ಇಲ್ಲ ಇಲ್ಲ, ಇವರಿನ್ ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್. ಇಲ್ಲ ಹತ್ರ ಸಿಟಿಲಿ ಇತ್ತ? ಇಲ್ಲ 1 hour ಅವೇ ಅಂತ. ಸಿ 1 hour ಅವೇ ಸಿಟಿ ಅಂತ ಇರ್ತಾರೆ, ಬಟ್ ಇಲ್ಲಿ ಬಂದಾಗ ದೇ ಆಲ್ ವಾಂಟ್ ಟು ಲಿವ್ 30 minutes ಅವೇ. ದಿಸ್ ಇಸ್ ಒನ್ ಆಫ್ ದ ಟಾಪ್ 10 cities ಇನ್ ದ ವರ್ಲ್ಡ್. ಇಲ್ಲಿ ಇತ್ಕೊಂಡು they want to, you know, buy some so close to the city within 30 minutes and they want a 4-bedroom double garage house. I mean, expectations also have to reset. Okay. So apartments coming sigutte, they can still buy, afford.
1: The yeah. apartment alli irodu athwa apartment kondkolodrolge yenu thondre illa. ಅದು ಏನಾಗುತ್ತೆ ಅಪಾರ್ಟ್ಮೆಂಟ್ ಯಾತಕ್ಕೆ ಜನ ತೊಗೊಳ್ಳಲ್ಲ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅದಕ್ಕೆ
0: ಕರೆಕ್ಟ್.
1: ನೀವು ಅಕಸ್ಮಾತ್ ಯಾವುದಾದ್ರು ತೊಂದರೆ ಬಂದು ಮನೆ ಮಾರಬೇಕು ಅಂದರೆ ನೀವು ನೆಲ ಇರೋ ಮನೆ ತೊಗೊಂಡಿದ್ರೆ ಅದನ್ನು ಮಾರಕ್ಕೆ ಹೋದರೆ ಯು ಆರ್ ರೀಸನಬ್ಲಿ ಗ್ಯಾರಂಟೀಡ್ ಸ್ವಲ್ಪ ದುಡ್ಡು ಬರುತ್ತೆ ನಿಮಗೆ ಅಂತ. ಅಪಾರ್ಟ್ಮೆಂಟ್ ಇದ್ದರೆ 10, 15, 20 ವರ್ಷ ಆದಮೇಲೂ
2: ಅಪಾರ್ಟ್ಮೆಂಟ್ಸ್ ಕಮಿಂಗ್ ಸಿಗುತ್ತೆ, ದೇ ಕ್ಯಾನ್ ಸ್ಟಿಲ್ ಬೈ ಅಫೋರ್ಡ್.
1: ಇನ್ನು ಅಪಾರ್ಟ್ಮೆಂಟಲ್ಲಿ ಇರೋದು ಅಥವಾ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳೋದ್ರೊಳಗೆ ಏನು ತೊಂದರೆ ಇಲ್ಲ. ಅದು ಏನಾಗುತ್ತೆ ಅಪಾರ್ಟ್ಮೆಂಟ್ ಯಾತಕ್ಕೆ ಜನ ತೊಗೊಳ್ಳಲ್ಲ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅದಕ್ಕೆ.
0: ಕರೆಕ್ಟ್.
1: ನೀವು ಅಕಸ್ಮಾತ್ ಯಾವುದಾದ್ರು ತೊಂದರೆ ಬಂದು ಮನೆ ಮಾರಬೇಕು ಅಂದರೆ ನೀವು ನೆಲ ಇರೋ ಮನೆ ತೊಗೊಂಡಿದ್ರೆ

0: all doubled in value in about 10 years. I mean, it won't appreciate as quickly as a house, I agree. But there are other benefits. For example, depreciation benefit at the apartment, which is amazing. Much better than the house because you claim depreciation on your pool and lift and, you know, common areas. Amale, idu nimge rental return for the amount invested for 600,000 and 600,000. So over the period of time, it's nullifies. But of course, capital gains matra nodadaga, you are always better off with a house. That is my preference. But idu not too bad of as
1: people. Actually, 10 varshadinda 2015 rinda 2025 tanka ಒಂದೇ ಒಂದು ಡಾಲರು ಜಾಸ್ತಿ ಆಗಿಲ್ಲದೆ ಇರೋ ಅಪಾರ್ಟ್ಮೆಂಟು ಇಲ್ಲ ಅಲ್ಲ ಸಿಡ್ನಿಲೇ ಸಿಡ್ನಿ ರೈಲ್ವೆ ಸ್ಟೇಷನ್ ಹತ್ರನೇ ಇರೋ ಅಪಾರ್ಟ್ಮೆಂಟ್ಗಳು ತುಂಬ ಇವೆ ತುಂಬ ಕಡೆ ಇವೆ.
0: ರಾಂಗ್ ಆಗಿ ರಿಸರ್ಚ್ ಮಾಡ್ದಲೆ ತಗೊಂಡಿರೋದ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅಸ್ಯೂಮಿಂಗ್ ದಂದ ಪ್ರಾಪರ್ ರಿಸರ್ಚ್ ಏನಕ್ಕೆ ಎಲ್ಲಿ ತೊಗೋಬೇಕು ಏನಕ್ಕೆ ತೊಗೋಬೇಕಂತ ಮಾಡ್ಬೋದು. ಇನ್ನೊಂದು ಒಳ್ಳೆ ಇದಿದೆ ನಂದು ಪಾಯಿಂಟ್, ದೇ ಹ್ಯಾಡ್ ದಿಸ್ ಸ್ಕೀಮ್ ಬಟ್ ಇಟ್ಸ್ ನಾಟ್ ದೇರ್. ಇಫ್ ದೇರ್ ಇಸ್ ಟೈಮ್ ಲೆಟ್ ಮೀ ನೋ, ಐಲ್ ಡಿಸ್ಕಸ್ ದಟ್.
2: ಏನು ಮಾಡೋಣ ಅಂದರೆ ಒಂದು ಹಾಡು ಕೇಳೋಣ, ಅದಾದಮೇಲೆ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ.
0: ಶೋರ್ ಶೋರ್ ಶೋರ್
2: ಮೇಡಮ್, ಒಂದು ವರ್ಷ.

0: ಒಂದು ದೂರವಾಣಿ ಕರೆ ಬಂದಿದೆ. ಈಗ ಶ್ರೀಮತಿ ನಂದಾ ಶಿರೋಲ್, ಸಿಡ್ನಿ ಕನ್ನಡ ಸಂಘ ಪ್ರೆಸಿಡೆಂಟ್ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಮಹೇಶ್ ಅವರೇ. ಎಲ್ಲ ಸಿಡ್ನಿ ಕನ್ನಡ ವಾಣಿ ತಂಡಕ್ಕೂ ಹಾಗೂ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ನಿಮ್ಮೊಂದಿಗೆ ಒಂದು ವಿಶೇಷವಾದಂತಹ ಒಂದು ಸಂಗತಿಯನ್ನು ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಸಿಡ್ನಿ ಕನ್ನಡ ಸಂಘ ಜುಲೈ 11ರಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು. ಅನ್ಫಾರ್ಚುನೇಟ್ಲಿ ಹಿನ್ನೆಲೆಯಲ್ಲಿ ಸಂಗೀತ ರವೀಂದ್ರನಾಥ್ ಅವರು ಫ್ಯಾಮಿಲಿ ಎಮರ್ಜೆನ್ಸಿ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಾಗುತ್ತಿಲ್ಲ. ಅದರಿಂದಾಗಿ ಇದೇ ಕಾರ್ಯಕ್ರಮವನ್ನ ನಾವು ಅಂದರೆ ಸಿಡ್ನಿ ಕನ್ನಡ ಸಂಘವು ಹೊಸ ಒಂದು ತಾರೀಕಿಗೆ ಅಥವಾ ಡೇಟ್ಗೆ ಏರ್ಪಡಿಸ್ತೇವೆ. ಅದರ ಹೊಸ ವಿವರ 14th November 2026 ವರೆಗೂ ನೀಡಲಾಗಿದೆ. ಇನ್ನು ಹೆಚ್ಚಿನ ವಿವರಗಳಿಗಾಗಿ ತಾವೆಲ್ಲ ಸಿಡ್ನಿ ಕನ್ನಡ ವಾಣಿನ ಫಾಲೋ ಮಾಡ್ಬೇಕು. ಮಾಡ್ತಾ ಇರ್ಬೇಕಾದ್ರೆ ಹೆಚ್ಚಿನ ವಿವರಗಳನ್ನ ನಾವು ಬಂದು ಪ್ರಸ್ತುತಪಡಿಸ್ತಾ ಇದೀವಿ ಪಡಿಸ್ತೀವಿ.
0: ಆಮೇಲೆ ಅದೇ ಮಕ್ಕಳ ದಿನಾಚರಣೆ ಅಂದ್ಬಿಟ್ಟು ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಡೆಸಿದೀರ ಅಂತ ಗೊತ್ತಾಯ್ತು.
1: ಹೌದು, ಅದೇ 14th November ಅಲ್ಲಿ ಸಂಗೀತ ರವೀಂದ್ರನಾಥ್ ಅವರ ಜೊತೆಗೆ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮನ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಆಚರಿಸೋತ್ತರ ಅದನ್ನ ಮುಂದೂಡ್ತಾ ಸರಿ ಅದನ್ನು ಕೂಡ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಎಲ್ಲ ವಿವರಗಳನ್ನ ನಾವು ವಾಟ್ಸಪ್ ಮೂಲಕ ಈಗಾಗಲೇ ಫ್ಲೈಯರ್ನ ಕಳಿಸಾಗಿದೆ. ಸೊ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಅಲ್ಲಿ ಕೊಟ್ಟಿರೋಂತ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ.
0: ಖಂಡಿತ ಮೇಡಮ್, ಅದೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 11 July 2026 ಸಿಡ್ನಿ ಕನ್ನಡ ಸಂಘ ಅವರು ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವರು ಸಂಗೀತ ರವೀಂದ್ರನಾಥ್ ಅವರು ಸಮ್ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅವರಿಗೆ ಟ್ರಾವೆಲ್ ಮಾಡೋಕೆ ಆಗ್ತಿಲ್ಲ. ಈಗ ಆ ಪ್ರೋಗ್ರಾಮ್ನ 14 November 2026 5 ಗಂಟೆಗೆ ಇಟ್ಕೊಂಡಿದೆ. ಅದರ ಜೊತೆ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ವೈವಿಧ್ಯ ಯಾವುದು
1: ಕಾರ್ಯಕ್ರಮಗಳು
0: ಕೂಡ
1: ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ.
0: ಅದೇ ಅದಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇವಾಗ ನೀವು ಮಾಡ್ತಾ ಇದ್ದೀರಾ ಬಿಟ್ವೀನ್ ನಾವು ನಮ್ಮ.
1: ಹೌದು,
0: ಧನ್ಯವಾದಗಳು.
1: ನಮಸ್ಕಾರ. ಇಲ್ಲ, ನಮಸ್ಕಾರ ಎಲ್ರಿಗೂ.
0: ಓಕೆ, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು.

0: ಕಳೆದ ಕೆಲವು ವಾರಗಳಿಂದ ನಾವು ವ್ಯಕ್ತಿ ವಿಶೇಷ ಅಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೀವಿ, ಅಂಕಣ ತರ್ತಾ ಇದ್ದೀವಿ. ಈ ವಾರದ ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಈಗ ಕೇಳೋಣ.
1: ಒಬ್ಬ ವ್ಯಕ್ತಿ ಒಂದು ಸಾಧನೆ ಒಂದು ಸ್ಫೂರ್ತಿ, ಸಿಡ್ನಿ ಕನ್ನಡವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ.
2: ಕನ್ನಡ ಬಾಂಧವರಿಗೆಲ್ಲ ನಮಸ್ಕಾರ, ನಾನು ಶಶಿಕಾಂತ ಮಾತಾಡ್ತಾ ಇರೋದು. ನಿನ್ನೆ June 27 ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗ್ಲೋಬಲ್ ಸಿಟಿ ಅಂತಲೇ ಹೆಸರಾಗಿರೋ ನಮ್ಮ ಬೆಂಗಳೂರಿಗೆ ಒಂದು ವಿಶೇಷವಾದ ದಿನ. ಹೌದು, ಅಂದು ಈ ಅದ್ಭುತ ಮಹಾನಗರದ ಕನಸು ಕಂಡು ಇದನ್ನು ಕಟ್ಟಿ ಬೆಳೆಸಿದ ಮಹಾನಾಯಕ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ನಾವು ದಿನ ಓಡಾಡೋ ಮೆಜೆಸ್ಟಿಕ್, ಶಿವಾಜಿನಗರ, KR ಮಾರ್ಕೆಟ್ ಎಲ್ಲರ ಹಿಂದೆಯೂ ಒಬ್ಬ ಮಹಾಪುರುಷನ ದೂರದೃಷ್ಟಿ ಇದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ 16ನೇ ಶತಮಾನಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಕೆಂಪೇಗೌಡರು ಅಂದು ಬೆಂಗಳೂರನ್ನು ಹೇಗೆ ಕಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಯಲಹಂಕ ನಾಡಪ್ರಭುಗಳ ವಂಶದಲ್ಲಿ ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆಯವರ ಮಗನಾಗಿ ಕೆಂಪೇಗೌಡರು ಜನಿಸಿದ್ರು. ಅವರು ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಅದ್ಭುತ ಆಡಳಿತಕಾರ ಮತ್ತು ಪರಿಸರ ಪ್ರೇಮಿ ಕೂಡ ಆಗಿದ್ದರು ಅಂತ ನಮ್ಮ ಎಷ್ಟು ಜನಕ್ಕೆ ಗೊತ್ತೋ, ನಮ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತಶಕ 1510 June 27 ಯಲಹಂಕದಲ್ಲಿ ಜನಿಸಿದರು. ಇವರ ಮನೆತನ ಮೊಸರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾಗಿತ್ತು. ಕೆಲವು ದಾಖಲೆಗಳ ಪ್ರಕಾರ ತಂದೆಯ ಬಳಿಕ ಕ್ರಿಸ್ತಶಕ 1531 ಯಲಹಂಕ ನಾಡಿನ ಪಾಳ್ಯಗಾರರಾಗಿ ಕೆಂಪೇಗೌಡರು ಅಧಿಕಾರ ವಹಿಸಿಕೊಂಡರು. ಕೆಂಪೇಗೌಡರು ಬಾಲ್ಯದಲ್ಲೇ ಅತ್ಯಂತ ಚುರುಕು ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಇವರಿಗೆ ಹೆಸರುಘಟ್ಟದ ಬಳಿ ಇರುವ ಐವರ ಕಂದಪುರ ಅಂದರೆ ಐಗೊಂಡಪುರ ಎಂಬ ಹಳ್ಳಿಯ ಗುರುಕುಲದಲ್ಲಿ ಸುಮಾರು 6 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿಸಲಾಯಿತು. ಅಲ್ಲಿ ಅವರು ಅಂದಿನ ರಾಜಕುಮಾರರಿಗೆ ಅಗತ್ಯವಾಗಿದ್ದ ರಾಜನೀತಿ, ಅರ್ಥಶಾಸ್ತ್ರ, ಯುದ್ಧ ಕಲೆ, ವಿವಿಧ ಭಾಷೆಗಳು ಮತ್ತು ಶಾಸ್ತ್ರಗಳನ್ನು ಅತ್ಯಂತ ಪ್ರಾವೀಣ್ಯತೆಯಿಂದ ಕಲಿತರು. ಒಮ್ಮೆ ಕೆಂಪೇಗೌಡರು ತಮ್ಮ ಮಂತ್ರಿಗಳು ಮತ್ತು ಸೈನಿಕರ ಜೊತೆಗೆ ಬೇಟೆ ಆಡಲು ಹೊರಟಾಗ ಒಂದು ಆಶ್ಚರ್ಯಕರ ದೃಶ್ಯ ನೋಡುತ್ತಾರೆ. ಒಂದು ಪುಟ್ಟ ಮೊಲ ತನ್ನನ್ನು ಬೇಟೆಯಾಡಲು ಬಂದ ಒಂದು ದೊಡ್ಡ ಬೇಟೆ ನಾಯಿಯನ್ನೇ ಎದುರಿಸಿ ಓಡಿಸಿರುತ್ತೆ. ಹೌದು, ಇದನ್ನು ಗಂಡು ಭೂಮಿ ಅಥವಾ ವೀರಭೂಮಿ ಅಂತ ಕರೆದ ಗೌಡರು ಅಲ್ಲೇ ತಮ್ಮ ಹೊಸ ರಾಜಧಾನಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದುವೇ 1537 ಆರಂಭವಾದ ನಮ್ಮ ಇಂದಿನ ಬೆಂಗಳೂರು. ಈಗಿನ ಕಾಲದ ಇಂಜಿನಿಯರ್ಗಳು, ಅರ್ಬನ್ ಪ್ಲಾನರ್ಗಳು ತಲೆ ಕೆಡಿಸಿಕೊಳ್ಳೋದನ್ನು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಯೋಚನೆ ಮಾಡಿದ್ರು ಅಂದರೆ ನಂಬಲಸಾಧ್ಯದ ಒಂದು ನಿಜ. ನಗರ ನಿರ್ಮಾಣಕ್ಕೆ ಮುನ್ನ ಅವರು 4 ದಿಕ್ಕುಗಳಿಗೂ 4 ಎತ್ತುಗಳನ್ನು ಬಿಟ್ಟು ಅವು ಚಲಿಸಿದ ಜಾಗವನ್ನು ಗುರುತಿಸಿ ನಗರದ ಗಡಿಯನ್ನು ನಿರ್ಧರಿಸಿದರು. ಇವತ್ತಿಗೂ ನಾವು ನೋಡುವ ಮೆಜೆಸ್ಟಿಕ್ ಹತ್ತಿರದ ಕೆಂಪೇಗೌಡ ಗೋಪುರ, ಲಾಲ್ಬಾಗ್ ಗೋಪುರ, ಹಲಸೂರು ಗೋಪುರಗಳು ಅಂದಿನ ನಗರದ ಗಡಿಗಳಾಗಿದ್ದವು. ಇನ್ನು ಬೆಂಗಳೂರಿಗೆ ಸಮುದ್ರ ಇಲ್ಲೋ ಅಲ್ವೇ, ಹಾಗೆ ಯಾವ ದೊಡ್ಡ ನದಿನೂ ಹತ್ರನೇ ಇಲ್ಲ. ಹಾಗಾದರೆ ಜನರಿಗೆ ನೀರೆಲ್ಲಿಂದ ಸಿಕ್ತಿತ್ತು? ಇಲ್ಲಿದೆ ನೋಡಿ ಕೆಂಪೇಗೌಡರ ಅಸಲಿ ಮಾಸ್ಟರ್ ಮೈಂಡ್. ಅವರು ಬೆಂಗಳೂರನ್ನು ಕೆರೆಗಳ ನಗರಿಯನ್ನಾಗಿ ಮಾಡಿಬಿಟ್ರು. ನಗರದ ಸುತ್ತಮುತ್ತ 100+ ಕೆರೆಗಳನ್ನು ತೋರಿಸಿದರು. ಮಳೆ ನೀರು ವ್ಯರ್ಥವಾಗದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯುವಂತೆ ಅದ್ಭುತವಾದ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ದರು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಅಂದರೆ ಇವತ್ತಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದೆಯೋ ಅದೇ ಜಾಗ, ಹಲಸೂರು ಕೆರೆ, ಹೀಗೆ ಹತ್ತಿರ 100 ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರಿಗೆ ನೀರಿನ ಕೊರತೆಯೇ ಬಾರದಂತೆ ನೋಡಿಕೊಂಡ್ರು. ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಮಾತಾಡ್ತಾ ಇದ್ದೀವಿ, ಆದರೆ ಗೌಡರು ಅಂದೇ ಪ್ರಕೃತಿಯನ್ನು ಆರಾಧಿಸಿದ್ರು. ಕೆಂಪೇಗೌಡರು ಕೇವಲ ಬೆಂಗಳೂರನ್ನು ಕಟ್ಟಿದ್ದಲ್ಲದೆ ಒಬ್ಬ ಮಹಾನ್ ಆಡಳಿತಕಾರನಾಗಿ ಅನೇಕ ಜನಪದ ಕಾರ್ಯಗಳನ್ನು ಸಹ ಮಾಡಿದರು. ಮೊದಲನೇದಾಗಿ ಬೆಂಗಳೂರು ಪೇಟೆಯ ನಿರ್ಮಾಣ 1537. ಅವರು ವ್ಯಾಪಾರಕ್ಕೆ ತುಂಬ ಮಹತ್ವ ಕೊಟ್ಟಿದ್ದರು. ಬೇರೆ ಬೇರೆ ವೃತ್ತಿಯ ಜನರಿಗೆ ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸಿದ್ರು. ಇವತ್ತಿಗೂ ನಾವೆಲ್ಲ ಶಾಪಿಂಗ್ ಹೋಗೋ ಪೇಟೆಗಳ ಹೆಸರು ನಿಮಗೆಲ್ಲ ನೆನಪಿದೆಯಲ್ಲ. ವಿಜಯನಗರದ ಅರಸರಾದ ಅಚ್ಯುತರಾಯರ ಅನುಮತಿ ಪಡೆದು ಮಣ್ಣಿನ ಕೋಟೆ ಕಟ್ಟಿ ಒಳಗಡೆ ಆಯಾ ವೃತ್ತಿಯ ಜನರಿಗೆ ತಕ್ಕಂತೆ ಅಕ್ಕಿ ಮಾರುವವರಿಗೆ ಅಕ್ಕಿಪೇಟೆ, ಹತ್ತಿ ವ್ಯಾಪಾರಕ್ಕೆ ಅರಳೆಪೇಟೆ, ಬಳೆ ಮಾರುವವರಿಗೆ ಬಳೆಪೇಟೆ, ರೇಷ್ಮೆ ನೇಕಾರರಿಗೆ ತಿಗಳರಪೇಟೆ ಮುಂತಾದ ಪೇಟೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಿದರು. ಏನು ಅದ್ಭುತವಾದ ಪ್ಲಾನಿಂಗ್ ಅಲ್ವಾ ಗೌಡ್ರದು. ಎರಡನೇದಾಗಿ ಕೆರೆಗಳ ಸರಪಳಿ ತಂತ್ರಜ್ಞಾನ. ಬೆಂಗಳೂರಿನ ನೀರಿನ ದಾಹ ನೀಗಿಸಲು ಧರ್ಮಾಂಬುದಿ, ಕೆಂಪಾಂಬುದಿ, ಹಲಸೂರು, ಸಂಪಂಗಿ ಸೇರಿದಂತೆ ನೂರಾರು ಕೆರೆಗಳನ್ನು ತೋರಿಸಿದ್ರು. ಮೊದಲೇ ಹೇಳಿದಾಗೆ ಒಂದು ಕೆರೆ ತುಂಬಿದರೆ ಅದರ ಕೋಡಿ ನೀರು ಮತ್ತೊಂದು ಕೆರೆಗೆ ಸೇರುವಂತಹ ವಿಶಿಷ್ಟ ನೀರು ಸರಪಳಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ನೋಡಿ, ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸ್ ಆಗಿತ್ತು ಆ ಕಾಲದಲ್ಲಿ. ಮೂರನೇದಾಗಿ ಸಾಮಾಜಿಕ ಸುಧಾರಣೆ. ಅಂದಿನ ಕಾಲದಲ್ಲಿ ಮೊಸರು ಒಕ್ಕಲಿಗ ಸಮುದಾಯದಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳ ಕೊನೆ ಎರಡು ಬೆರಳುಗಳನ್ನು ಕತ್ತರಿಸುವ ಬಂದಿ ದೇವರು ಎಂಬ ಕ್ರೂರ ಪದ್ಧತಿ ಇತ್ತು. ಕೆಂಪೇಗೌಡರು ಇದನ್ನು ಕಡ್ಡಾಯವಾಗಿ ನಿಷೇಧಿಸುವ ಮೂಲಕ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು. ನಾಲ್ಕನೇದು ದೇವಾಲಯಗಳ ನಿರ್ಮಾಣ. ಬಸವಗುಡಿಯ ಪ್ರಸಿದ್ಧ ದೊಡ್ಡ ಗಣೇಶ ಹಾಗೂ ಎತ್ತು ಅಂದರೆ ಬಸವಣ್ಣ ಪ್ರಾಣಿ ದೇವಾಲಯ, ಗವಿಗಂಗಾಧರೇಶ್ವರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಿಸಿದರು ಅಥವಾ ಜೀರ್ಣೋದ್ಧಾರ ಮಾಡಿದರು. ಕೆಂಪೇಗೌಡರು ಹಲವಾರು ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿ ಕ್ರಿಸ್ತಶಕ 1569ರಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಮರಣದ ಹಿನ್ನೆಲೆ ಬಹಳ ರೋಚಕವಾಗಿದೆ. ಕುಣಿಗಲ್ ಭಾಗದಲ್ಲಿ ಒಂದು ಜಮೀನು ಅಥವಾ ಗಡಿ ವಿವಾದವನ್ನು ಬಗೆಹರಿಸಿ ತಮ್ಮ ರಾಜಧಾನಿಯಾಗಿದ್ದ ಮಾಗಡಿಗೆ ವಾಪಸ್ ಬರ್ತಿದ್ದಾಗ ಮಾಗಡಿ ತಾಲೂಕಿನ ಕೆಂಪಾಪುರ ಎಂಬ ಹಳ್ಳಿಯ ಹತ್ತಿರ ಅವರು ಕೊನೆಯುಸಿರೆಳೆದರು. ಕೆಲವು ಇತಿಹಾಸಕಾರರ ಪ್ರಕಾರ ಅಲ್ಲಿ ನಡೆದ ಒಂದು ಸಣ್ಣ ಯುದ್ಧ ಅಥವಾ ಸಂಘರ್ಷದಲ್ಲಿ ಅವರು ವೀರಮರಣ ಹೊಂದಿದರು ಅಂತ ಹೇಳಲಾಗುತ್ತದೆ. ಕೆಂಪೇಗೌಡರ ಮರಣದ ರಹಸ್ಯ ಯಾರಿಗೂ ತಿಳಿಯದೆ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿತ್ತು. ಆದರೆ 2015ರಲ್ಲಿ ಇತಿಹಾಸ ತಜ್ಞರು ಮಾಗಡಿಯ ಕೆಂಪಾಪುರದಲ್ಲಿ ಕೆಂಪೇಗೌಡರ ನೈಜ ವೀರ ಸಮಾಧಿ ಮತ್ತು ಅದಕ್ಕಿರುವ 16ನೇ ಶತಮಾನದ ಕನ್ನಡ ಶಾಸನವನ್ನು ಪತ್ತೆ ಹಚ್ಚಿಸಿದರು. ಆ ಮೂಲಕ ಅವರ ಅಂತ್ಯ ಎಲ್ಲಿ ಆಯಿತು ಎಂಬ ಗೊಂದಲಕ್ಕೆ ತೆರೆವಿತ್ತು. ಅವರ ಮಗ ಇಮ್ಮಡಿ ಕೆಂಪೇಗೌಡರು ತಂದೆಯ ನೆನಪಿಗಾಗಿ ಆ ಭವ್ಯ ಸಮಾಧಿಯನ್ನು ಕಟ್ಟಿಸಿದರು. ಸ್ನೇಹಿತರೆ, ಇವತ್ತು ಬೆಂಗಳೂರು ವಿಶ್ವದ ಭೂಪಟದಲ್ಲಿ ಐಟಿ ಹಬ್ ಆಗಿ ಮಿಂಚುತ್ತಿರಬಹುದು. ಜಗತ್ತಿನ ಮೂಲೆ ಮೂಲೆಯಿಂದ ಜನ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರಬಹುದು. ಆದರೆ ಈ ಎಲ್ಲದಕ್ಕೂ ಅಡಿಪಾಯ ಹಾಕಿದ್ದು ನಾಡಪ್ರಭು ಕೆಂಪೇಗೌಡರ ಆ ಒಂದು ಕನಸು ಮತ್ತು ಶ್ರಮ. ಅವರ ಗೌರವಾರ್ಥವಾಗಿಯೇ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಪ್ರಮುಖ ರೈಲ್ವೆ ನಿಲ್ದಾಣಕ್ಕೆ ಮತ್ತು ಮೆಟ್ರೋ ನಿಲ್ದಾಣಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಅವರ ಭವ್ಯ ಪ್ರತಿಮೆ ಕೂಡ ತಲೆ ಎತ್ತಿ ನಿಂತಿದೆ. ಇವತ್ತಿನ ಈ ಶುಭ ದಿನದಂದು ಕೇವಲ ಅವರ ಹೆಸರನ್ನು ಸ್ಮರಿಸುವುದಷ್ಟೇ ಅಲ್ಲ, ಅವರು ನಮಗಾಗಿ ಬಿಟ್ಟು ಹೋಗಿರೋ ಈ ಸುಂದರ ನಗರವನ್ನು ಸ್ವಚ್ಛವಾಗಿಡುವುದು, ಇಲ್ಲಿನ ಕೆರೆಗಳನ್ನು ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವೇ? ಅದುವೇ ನಾವು ಈ ಮಹಾಪುರುಷನಿಗೆ ಕೊಡುವ ನಿಜವಾದ ಗೌರವ. ಮತ್ತೊಮ್ಮೆ ಇಡೀ ಬೆಂಗಳೂರಿಗೆ ಮತ್ತು ಸಮಸ್ತ ಕರ್ನಾಟಕಕ್ಕೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಕೆಂಪೇಗೌಡ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. 500 ವರ್ಷ ಆಯಿತು ಕೆಂಪೇಗೌಡರ ಕಾಲ.
2: ಹೌದು,
0: ಈಗ ಎಲ್ಲ ಪೇಟೆಗಳು, ಕೆಲವು ಪೇಟೆಗಳು ಹಾಗೆ ಇದೆ, ಆದರೆ ಕೆರೆಗಳು ಯಾವುದೂ ಇಲ್ಲ,
2: ಕೆರೆಗಳೆಲ್ಲ ಹೊರಟಾಯಿತು. ಅದಕ್ಕೆ ಬೆಂಗಳೂರಿಗೆ ಈ ಥರ ಸಮ್ಮರ್ ಬಂದು ಇಷ್ಟೊಂದು ಬೇಸಿಗೆ ಹಾವಳಿ ಆಗ್ತಾ ಇರೋದು ಆ ಕೆರೆಗಳೆಲ್ಲ ಹೊರಟೋಗಿರೋ ಕಾರಣಕ್ಕೇ.
0: ಫ್ಲಡ್ಡಿಂಗ್ ಕೂಡ ಅಲ್ವಾ, ಈಗ ಮಾತಾಡೋಕ್ಕಿಲ್ಲ, ಫ್ಲಡ್ಡಿಂಗ್ ಆಗುತ್ತೆ. ಬೇಜಾರಾಗುತ್ತೆ, ಬಟ್ ಐ ತಿಂಕ್ ಇಟ್ ದಟ್ಸ್ ಪಾರ್ಟ್ ಆಫ್ ಪ್ರೋಗ್ರೆಷನ್ ಅನ್ಸುತ್ತೆ.
3: ಬಹಳ ಚೆನ್ನಾಗಿತ್ತು ಶಶಿಕಾಂತ್, ನನಗೆ ಎಷ್ಟೋ ವಿಷಯ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು.
2: ಧನ್ಯವಾದಗಳು. ನನಗೂ ಗೊತ್ತಿರಲಿಲ್ಲ, ನಾನು ರಿಸರ್ಚ್ ಮಾಡಿದಾಗಲೇ ಗೊತ್ತಾಯ್ತು ಇದೆಲ್ಲ.
0: ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
4: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St. Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St. Elizabeth Aged Care Facility is a proud sponsor of 2RRR.
5: We're excited to announce that you can now listen to more of your favourite 2RRR programs with the Community Radio Plus app. Listen to our programs live, play catch-up by listening to our Community Radio Network distributed programs, and look at the latest news from our 2RRR website. Seek out 2RRR on the Community Radio Plus app. The app is now available for download on the Google Play Store and the App Store thanks to the Community Broadcasting Association of Australia.
6: Two Triple R is your local sound to the world. If you have a business you would like to promote on air, we have tailored promotional packages to suit your budget, so get in touch today by visiting our website, 2RRR.org.au.

0: ಇವತ್ತು ನಾವು ಆಲ್ಬನೀಸಿ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹೊಸ ಟ್ಯಾಕ್ಸ್ಗಳು, ಅದರ ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸ್ ಮತ್ತು ಎಸ್ ಎಮ್ ಎಸ್ ಇಂಪ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ದಕ್ಷಿಣಾಮೂರ್ತಿ ಅವರು ಸ್ಟುಡಿಯೋ ಇದ್ದಾರೆ, ಹೇಳಿ ಸರ್.
1: ಒಂದೆರಡು ಕ್ಲಾರಿಫಿಕೇಶನ್ ಮಾಡಬೇಕಂತಿದ್ದೆ. ಒಂದು, ಕೆಲವೊಂದು ಜನ ಅನ್ಕೊಂಡಿರೋದು 2027 ಆದಮೇಲೆ ಕಂಪ್ಲೀಟ್ ಇಂಡೆಕ್ಸೇಷನ್ ಗೊತ್ತಾಗುತ್ತೆ ಅಂತ. ಭಾಳ ಜನಕ್ಕಿದೆ ಆ ಕನ್ಫ್ಯೂಷನ್. ಅದು ಹೇಗೆ ಅಂತ ಹೇಳಿದ್ರೆ, 20 July 1, 2027 ಅವರು ಒಂದು ಕರೆಂಟ್ ವ್ಯಾಲ್ಯೂದು ಒಂದು ರಿಪೋರ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಹತ್ರನೋ ಎಲ್ಲಾದರೂ. ಸೊ ಅಲ್ಲಿವರೆಗೂ ವಾಟ್ ಎವರ್ ದ ಚೇಂಜ್, ಹವೆವರ್ ಇಟ್ ವಾಸ್, ಆ ಬೆನಿಫಿಟ್ ಬರುತ್ತೆ ಅವ್ರಿಗೆ. ಇಟ್ಸ್ ಓನ್ಲಿ ಫ್ರಮ್ 2027 ಇಟ್ ವಿಲ್ ಬಿ ಇಂಡೆಕ್ಸ್ಡ್.
0: ಅಂದ್ರೆ ಅದು ಪ್ರೋರೇಟ್ ಮಾತ್ರ. 600,000 ಒಂದು ಮನೆ ತಗೊಂಡಿದ್ದೀವಿ ಈಗ, ಲೆಟ್ಸ್ ಸೇ ಜನ ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ಇವಾಗ 1,000,000 ಆಗಿದೆ. ಇವಾಗ 1 July 2027 1,000,000 ಆಗಿದೆ. ಆಮೇಲೆ 2028 1.1 ಆಗುತ್ತೆ. ನೀವು ಹೇಳ್ತಾ ಇರೋದು 1,000,000 ಹಳೆ ಗ್ರ್ಯಾಂಡ್ ಫಾದರ್ಡ್ ವ್ಯಾಲ್ಯೂ ಇರುತ್ತೆ. ಆಮೇಲೆ ನೆಕ್ಸ್ಟ್ 100,000
2: ಸಿಜಿಟಿ ಹೇಗೆ ಬರುತ್ತೆ ಅಂದ್ರೆ 1,000,000 ಅಂದ್ರೆ 600 ತಗೊಂಡಿದ್ವು, 1,000,000 ಮಾರದ್ವು ಅಂದ್ರೆ 1,000,000 ವ್ಯಾಲ್ಯೂ ಅಂತಂದ್ರೆ ಆ 400 50% ಎಕ್ಸೆಂಪ್ಷನ್ ಸಿಗುತ್ತೆ. ಅಂಡ್ ಇನ್ ಮಿಕ್ಕಿದ್ದ ಅದಾದ್ಮೇಲೆ 1.1 ಆದ್ಮೇಲೆ ಅದಕ್ಕೆ ಮಾತ್ರ ಇಂಡೆಕ್ಸೇಷನ್ ಇದೆ.
1: ಸೊ ಈ 400 ಅಲ್ಲಿ ಹೇಳಿದ್ರಲ್ಲ, 400 ಫಸ್ಟ್ ಇದು, ಅದರಲ್ಲೂ 50% ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ 200,000 ಕಟ್ಟಲ್ಲ ನಾವು, ಬಟ್ ಆ 200,000 ಗೆಟ್ಸ್ ಆಡೆಡ್ ಯುವರ್ ಇನ್ಕಮ್. ಡಿಪೆಂಡಿಂಗ್ ಆನ್ ಯುವರ್ ಬ್ರಾಕೆಟ್ ಯು ಪೇ ಟ್ಯಾಕ್ಸ್ ಓನ್ಲಿ ಆನ್ ದಟ್ ಮಚ್ ಪಾರ್ಟ್ ಹಾಗೆ. ಸೊ ಅದು ಓವರ್ ದ ಪೀರಿಯಡ್ ಆಫ್ ಲಾಂಗ್ ಟರ್ಮ್ ಇಟ್ಕೊಂಡವ್ರಿಗೆ ಇಂಡೆಕ್ಸೇಷನ್ ಇಸ್ ವೆರಿ ಗುಡ್ ಆಕ್ಚುಲಿ, ಏನು ಪ್ರಾಬ್ಲಮ್ ಇಲ್ಲ. 30% ಕ್ಯಾಚ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್. ಸೊ ಈವನ್ ಅದು ಜಾಸ್ತಿ ಹೋದ್ರೂ ದೇ ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30% ಅಂತೇಳಿ. ಸೊ ಆ ಒಂದಿದೆ, ಅದೊಂದು ಕ್ಲಾರಿಫಿಕೇಶನ್ ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಅದೊಂದು ಹೇಳಬೇಕು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ ಆದರೆ ನಮಗದು ಮುಂದೆ ಕ್ಲೇಮ್ ಮಾಡೋಕ್ಕಾಗಲ್ಲ, ಒಟ್ಟೋಗ್ಬಿಡ್ತಾ ಕೈಯಿಂದ ಅಂತ ಒಂದು ಫೀಲಿಂಗ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಲಾಸ್ ಆದರೆ ಐ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಲಾಸಸ್. ಈಗ ಪ್ರಾಪರ್ಟಿಗೋಸ್ಕರ ಏನೋ ಅದು ಇದು ಖರ್ಚೆಲ್ಲ ಬರುತ್ತೆ, ಲಾಸ್ ಆಗುತ್ತೆ, ಅದು ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್. ಆಮೇಲೆ ಯಾವಾಗ ಅದು ಪಾಸಿಟಿವ್ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ 6 ಆದ್ಮೇಲೆ 7 ಆದ್ಮೇಲೆ ಬ್ರೇಕ್ ಇವನ್ ಆಗಿ ಪಾಸಿಟಿವ್ ಆಗುತ್ತೆ, ಆವಾಗ ಯು ಕ್ಯಾನ್ ಆಫ್ಸೆಟ್ ದೀಸ್ ಲಾಸಸ್. ಸೊ ಇಟ್ಸ್ ನಾಟ್ ಆಲ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್, ಸ್ಟಿಲ್ ಬ್ಯಾಡ್ ಬಟ್ ನಾಟ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್. ಸೊ ಹಾಗಾಗಿ ಸ್ಟಿಲ್ ಗೆಟ್ ಬ್ಯಾಕ್.
2: 30% ಏನಂತ ಇನ್ನೊಂದ್ಸತಿ ಹೇಳ್ತೀರಾ?
1: 30% ಮಿನಿಮಮ್. ಈಗ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಟರ್ಮ್ ಮಾಡ್ಕೊಂಡು ಇಟ್ಕೊಂಡು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ವ್ಯಾಲ್ಯೂ ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ, ನಾನೊಂದು ಮನೆ ತಗೊಂಡೆ ಕರೆನ್ಸಿಲಲ್ಲಿ 180,000 ಇಟ್ ವಾಸ್ 1,000 ಲ್ಯಾಂಡ್ ಪ್ಯಾಕೇಜ್ ಫುಲ್ ಸೇರಿ. ಸೊ ಇವಾಗ ಅದು ಮಾರಕ್ಕೆ 1.2 million ಆಗುತ್ತೆ. ಸೊ ಈ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 180 ತೊಗೊಂಡಿದ್ದು ಇವಾಗ 1.2 million 200 ಅಂತ ಇಟ್ಕೊಳ್ಳಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಇವಾಗ 1.2 million 1,000,000 ಪ್ರಾಫಿಟ್ ಅಂತೇಳಿ, ಅದು 50% ಇಸ್ ಎಕ್ಸಾಂಪ್ 500,000 ಎಕ್ಸಾಂಪ್. ಆ 500,000 ಗೆಟ್ಸ್ ಆಡೆಡ್ ಟು ಯುವರ್ ಇನ್ಕಮ್ ಅಂಡ್ ಯುಲ್ ಆಟೋಮೆಟಿಕಲಿ ಫಾಲ್ ಇಂಟು ಹೈಯೆಸ್ಟ್ ಕ್ಯಾಟಗರಿ, ಅದು ಟ್ಯಾಕ್ಸ್ ಕಟ್ತಾ ಇರಿ. ಸೊ ಇಂಡೆಕ್ಸೇಷನ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇವಾಗಿನ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1.2 ಇದ್ರೆ, ವಾಟ್ 200,000 ಕುಡ್ ಗೆಟ್ 200,000 ಅವಾಗ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ ಅದು 1.1 million ಅಂತ ಇಟ್ಕೊಳ್ಳಿ ಇವಾಗ, ಬಿಕಾಸ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಅವಾಗ ಏನಾಗುತ್ತೆ, ನಮ್ದು 1.2 ಮೈನಸ್ ಕರೆಂಟ್ ವ್ಯಾಲ್ಯೂ ಇಸ್ 1.1, ಸೊ ಯುವರ್ ಡಿಫ್ರೆನ್ಸ್ ಇಸ್ ಓನ್ಲಿ 100,000. ಸೊ 100,000 ನೀವು 50% ಇಲ್ಲ, 100,000 ಗೆಟ್ಸ್ ಆಡೆಡ್ ಯುವರ್ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್ ಹಾಗೆ. ಸೊ ಅಂದರೆ ಲಾಂಗ್ ಇಟ್ಕೊಂಡಾಗ ಇಂಡೆಕ್ಸೇಷನ್ ಆ್ಯಕ್ಚುಲಿ ವರ್ಕ್ಸ್ ಔಟ್ ಬೆಟರ್, ಬಟ್ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲೊಂದು ಕ್ಯಾಚ್ ಹಾಕ್ಬಿಟ್ರು. ಸೊ ಆ ಥರ ತುಂಬ ಜನ ಇದ್ದಾರೆ, ಭಾಳ ವರ್ಷ ಇಟ್ಕೊಂಡಿರೋರು. ಸೊ ಅದಕ್ಕೇನು ಮಾಡಿದ್ರು, ಮಿನಿಮಮ್ 30% ಅಂತ. ಸೊ ಈವನ್ ಇಫ್ ಯು ಮೇಕ್ 100,000 ಓನ್ಲಿ, ಯು ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30% ಆಫ್ ದಿ 1,000,000 ಪ್ರಾಫಿಟ್.
2: ಓಕೆ.
1: ಸೊ ಆ ಥರ ಹೇಳ್ಬಿಟ್ಟು ಇವಾಗ ಯು ಎಂಡ್ ಅಪ್ ಆಟೋಮೆಟಿಕಲಿ 300,000 ಇನ್ಸ್ಟೆಡ್ ಆಫ್ ಪೇಯಿಂಗ್ ಲೈಕ್ ಮೇ ಬಿ 40-50,000 ಹಾಗೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಲ್ಲ, ಐ ಮೀನ್ ದೇ ಹ್ಯಾವ್ ಟು ಗೆಟ್ ಸಮ್ ಮನಿ, ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಯುನೋ ಕೀಪ್ ದಟ್ ಮನಿ, ಬಟ್ ಅದನ್ನ ಕರೆಕ್ಟಾಗಿ ಉಪಯೋಗಿಸೋ ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ಪೋಲ್ ಮಾಡಿಬಿಟ್ಟು ಅದು ಫಾರ್ ಎಕ್ಸಾಂಪಲ್ ಸ್ನೋ ಹೈಡ್ರೋ 2 billion ಇಂದ ಇಟ್ ಇಸ್ ಗಾನ್ ಟು 45 billion ಅಕಾರ್ಡಿಂಗ್ ಟು ಸಮ್ ಎಸ್ಟಿಮೇಟ್ಸ್. ರೆಡಿಕ್ಯುಲಸ್. ಆ ಥರ ಎಲ್ಲ ವೇಸ್ಟ್ ಮಾಡಿಬಿಟ್ಟು ಇಲ್ಲಿ ಯಾರೋ ಪಾಪ ವಯಸ್ಸಾದ್ಮೇಲೆ ನೋಡ್ಕೊಳ್ಳಿ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡಿದ್ರು, ಅದನ್ನ ರೆಕ್ಟಿಫೈ ಮಾಡಿದ್ರು. ಬಹಳ ಜನಕ್ಕೆ ಅದು ಕನ್ಫ್ಯೂಷನ್ ಇತ್ತು. ಫಾರ್ ಎಕ್ಸಾಂಪಲ್ ಎನಿಥಿಂಗ್ ವಿಚ್ ಟ್ರಿಗರ್ಸ್ ಕ್ಯಾಪಿಟಲ್ ಗೇನ್ಸ್, ಇದು ಚೇಂಜಸ್ ಕ್ಯಾನ್ ಟ್ರಿಗರ್ ಕ್ಯಾಪಿಟಲ್ ಗೇನ್ಸ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಗಂಡ ಅಂತ ಇಬ್ಬರು ಸೇರಿ ತೊಗೊಂಡಿರ್ತಾರೆ, ಹಸ್ಬೆಂಡ್ ತಿರ್ಕೊಂಬಿಡ್ತಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅವಾಗ ಕ್ಯಾಪಿಟಲ್ ಗೇನ್ ಟ್ರಿಗರ್ ಆಗ್ಬಿಟ್ಟು ದೇ ವಿಲ್ ಲೂಸ್ ದಟ್ ಪರ್ಟಿಕ್ಯುಲರ್ ಬೆನಿಫಿಟ್ ಪೋರ್ಷನ್ ಅಂತ ಹೇಳಿದ ಬೆನಿಫಿಟ್ ಫುಲ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ರೆಕ್ಟಿಫೈ ಮಾಡಿ ಇಲ್ಲ ದಟ್ ವಿ ವಾಂಟ್ ಡು ಅಂತೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ಮಕ್ಕಳು ಕೊಟ್ಟಾಗಲಿ ಅಥವಾ ಹಸ್ಬೆಂಡ್ ಅಥವಾ ಇದು ತಿರ್ಕೊಂಡ್ರೆ ದಟ್ ವಾಸ್ ಅ ಬಿಗ್ ಇದು. ಬಜೆಟಲ್ಲಿ ಇರಲಿಲ್ಲ, ಆಮೇಲೆ ಮಿಸ್ಟೇಕ್ ಎಲ್ಲರೂ ಸರಿ ಕಂಡಿಡಿದು ಈ ಥರ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ದೇ ಫಿಕ್ಸ್ಡ್ ಇಟ್ ನೌ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸಿನಾರಿಯೋ. ಇನ್ನು ಬರ್ಬೋದು ಮಿಸ್ಟೇಕ್ಸ್, ಬಟ್ ಆಸ್ ಆಫ್ ನೌ ದೇ ರೆಕ್ಟಿಫೈಡ್ ಇಟ್.
0: ನೀವು ಹೇಳಿದ್ರಿ ಲಾಸ್ಗಳ ಬಗ್ಗೆ. ಇವಾಗ ಲೆಟ್ಸ್ ಸೇ ಸಂಬಡಿ ಬಾಟ್ ಪ್ರಾಪರ್ಟಿ ಫಾರ್ $1,000,000. ಈಗ ಒಂದು 5 ವರ್ಷ ಆದ್ಮೇಲೆ ಮಾರ್ತಿದ್ದಾರೆ. ಈಗ ಮಾರ್ಕೆಟ್ ಎಲ್ಲ ತಿರ್ಗಾ ಕೆಳಗಾಗಿದೆ. ದೇ ಮೇ ಸೆಲ್ ಇಟ್ ಫಾರ್ 1.1 ಅಂತ ಹೇಳ್ಕೊಳ್ಳಿ. ಇವಾಗ ಇಂಟ್ರೆಸ್ಟ್ ಕಟ್ಟಿರ್ತಾರೆ ಎಷ್ಟೊಂದು 300,000 400,000. 1.1 ಅಂದರೆ ಅಫಿಷಿಯಲಿ ಇಟ್ ಇಸ್ ಅ ಲಾಸ್, ಬಟ್ ಫ್ರಮ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ದೇವ್ ಆ್ಯಕ್ಚುಲಿ ಗೇನ್ಡ್ $100,000. ಸೊ ಇವಾಗ $100,000 ಮೇಲೆ ಅವರು ಕ್ಯಾಪಿಟಲ್ ಗೇನ್ಸ್ ಕಟ್ಟಲೇಬೇಕು. ನಂಬರ್ ಒನ್. ಸೆಕೆಂಡ್ ಸಿನಾರಿಯೋ ಇಸ್ ಅದೇ $1 million ಕೊಂಡ್ಕೊಂಡಿರ್ತಾರೆ, ದೇ ಸೆಲ್ ಇಟ್ ಫಾರ್ 700, 300,000 ಲಾಸ್ ಆಯಿತು. ಹೌ ಮೆನಿ ಇಯರ್ಸ್ ಕ್ಯಾನ್ ದೇ ಆ್ಯಕ್ಚುಲಿ ಕ್ಯಾರಿ ಆನ್ ದಟ್ ಲಾಸ್ ಫಾರ್ ದ ನೆಕ್ಸ್ಟ್ ಪರ್ಚೇಸ್?
1: ಅದು ಎಕ್ಸಾಕ್ಟ್ ಆಗೋದು ಫಿಗರ್ ನನಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಅಪ್ ಟು 5 or 6 years. ಬಟ್ ಐ ಆಮ್ ನಾಟ್ ಶೋರ್, ಮೇ ಬಿ ಮೋರ್ ಆಲ್ಸೋ ಅದಿರ್ಬೋದು. ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಒಂದು ರೂಲ್ ಇತ್ತು, ಯು ಕ್ಯಾನ್ ಓನ್ಲಿ ಆಫ್ಸೆಟ್ ಯುವರ್ ಲಾಸಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಅಸೆಟ್ ಬೈ ಯೂಸಿಂಗ್ ದ ಸೇಮ್ ಕ್ಲಾಸ್ ಅಂತ. ಸೊ ಬಿಗ್ ಶೇರ್ಸ್ ಲಾಸ್ ಆಗಿರುತ್ತೆ, ಇದ್ರಲ್ಲಿ ಪ್ರಾಫಿಟ್ ಬರುತ್ತೆ, ಆಫ್ಸೆಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಅಗೇನ್ ಅವರು ಇನ್ನೊಂದು ಯಾವುದೋ ಪ್ರಾಪರ್ಟಿಲಿ ಪ್ರಾಫಿಟ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಆಫ್ಸೆಟ್ ದಟ್ ಲಾಸ್, ಇಲ್ಲಾಂತ ಹೇಳಿದ್ರೆ ಇಟ್ಸ್ ಅ ಲಾಸ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ. ಈ ಖರ್ಚು ಮಾಡ್ತಾರಲ್ಲ ಮನೆಗೆ, ದಟ್ ಯು ಕ್ಯಾನ್ ಪಾಸ್ ಇಟ್ ಆನ್ ಅಂಡ್ ಲೈಕ್ ಯು ನೋ ವೆನ್ ಯು ಮೇಕ್ ಪ್ರಾಫಿಟ್ ಇನ್ ದ ರೆಂಟ್, ಅಲ್ಟಿಮೇಟ್ಲಿ ಆಲ್ ಪ್ರಾಫಿಟ್ ಪ್ರಾಪರ್ಟೀಸ್ ಬಿಕಮ್ ಪ್ರಾಫಿಟಬಲ್, ಪಾಸಿಟಿವ್ ಆಗುತ್ತೆ. ಸೊ ಅವಾಗ ಇದು ಯು ಕ್ಯಾನ್ ಆಫ್ಸೆಟ್ ಇಟ್.
0: ನಾನು ಎಲ್ಲರಿಗೂ ಹೇಳೋದದೇ, ನೀವು 40 ಗಂಟೆ ನೀವು ಕೆಲಸ ಮಾಡಬಹುದು, ಇಲ್ಲ 50 ಗಂಟೆ ಮಾಡ್ತೀರಾ, ಯು ನೋ ಯು ವರ್ಕ್ ಹಾರ್ಡ್, ದೇರ್ ಆರ್ ಇನ್ಸ್ಟೆನ್ಸಸ್ ವೆನ್ ಯು ಡೂ 60 hours ಪರ್ ವೀಕ್ ಅಟ್ ವರ್ಕ್ ಅಂತ. ಆಲ್ ಯು ನೀಡ್ ಟು ಡೂ ಇಸ್ ಸ್ಪೆಂಡ್ 2 hours ಪರ್ ವೀಕ್ ಆನ್ ಯುವರ್ ಪರ್ಸನಲ್ ಫೈನಾನ್ಸಸ್, ರೈಟ್? ಇಟ್ ವಿಲ್ ಆ್ಯಕ್ಚುಲಿ ಸೆಟ್ ಯು ಅಪ್ ಫಾರ್ ದ ಫ್ಯೂಚರ್. ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆಲ್ ಯು ನೀಡ್ ಟು ಡೂ ಇಸ್ ಸ್ಪೆಂಡ್ ಯು ನೋ ಹಾಫ್ ಆನ್ ಅವರ್ ಪರ್ ಡೇ ಆನ್ ಯುವರ್ ಹೆಲ್ತ್. ಐ ಥಿಂಕ್ ಯು ನೋ ಯುವರ್ ಫೈನಾನ್ಷಿಯಲ್ ಫಿಟ್ನೆಸ್, ಯುವರ್ ಯು ನೋ ಹೆಲ್ತ್, ಯು ನೋ ಟ್ರೈಂಗ್ ಟು ಬಿ ಯು ನೋ ಮೆಡಿಕಲಿ ಫಿಟ್ ಆ್ಯಸ್ ವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಸುಮನ್ ನಗರ್ಕರ್ ಹತ್ರ ಮಾತಾಡ್ಬೇಕಾದ್ರೆ ಅವರು ಅದೇ ಹೇಳ್ತಿದ್ರು, ಮುಂಚೆ ಏನಾಗ್ತಿತ್ತು ಅಂದರೆ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಅವರ್ ವೆರಿ ಇಂಪಾರ್ಟೆಂಟ್. ಇವಾಗ ದೇರ್ ಆರ್ ಟೂ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಕಾರ್ಡ್ಸ್. ಒನ್ ಇಸ್ ಯುವರ್ ಯು ನೋ ಯುವರ್ ಬ್ಲಡ್ ಟೆಸ್ಟ್ ರಿಸಲ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಯು ನೋ ಯು ಡೋಂಟ್ ನೀಡ್ ಎನಿ ರೆಡ್ಸ್ ದೇರ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಯುವರ್ ಯು ನೋ ಯುವರ್ ಫೈನಾನ್ಷಿಯಲ್ ರಿಪೋರ್ಟ್ ಕಾರ್ಡ್ ಆಸ್.
2: ಅಂದರೆ ಈಗ ಹೇಳ್ತಾರಲ್ಲ 150/60 ಬಂತು ಅಂತಂದ್ರೆ ಇದು ಮಾರ್ಕ್ಸ್ ಕಾರ್ಡ್ ವಿಚಾರ ಮಾತಾಡ್ತಾನೆ.
0: ಕರೆಕ್ಟ್,
2: ಮಾತಾಡ್ತಾ ವಿಚಾರ ಮಾತಾಡ್ತಾ ಇರೋದೇ ವಿಚಾರನೇ ಬೇರೆ.
1: ಕರೆಕ್ಟ್, ಬಹಳ ಜನ ಈ ಪರ್ಟಿಕ್ಯುಲರ್ ಫೈನಾನ್ಸ್ ವಿಷಯದಲ್ಲಿ ತುಂಬಾ ಹೆಲ್ತ್ ವಿಷಯದಲ್ಲಿ ಅಷ್ಟೇ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ಇದ್ದಕ್ಕಿದಂಗೆ ಒಂದು 50 ಆದ್ಮೇಲೆ ಸಡನ್ ವಾಕಿಂಗ್ ಸಿಕ್ಕಾಪಟ ಮಾಡ್ತಾರೆ. ಆಮೇಲೆ ನೀ ಪೇನು ಆ ಪೇನು ಈ ಪೇನು ಫ್ಲಾಟ್ ಫುಟ್ ಅಂತ ಒದ್ದಾಡ್ತಾರೆ. ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ
0: ಕರೆಕ್ಟ್
1: ಬಿ ಗುಡ್. ಆಮೇಲೆ ದಟ್ಸ್ ಮೈ ಒಪಿನಿಯನ್.
0: ನಾ ಅದೇ ನೋಡೋಣ, ಯಾರು ಫೈನಾನ್ಷಿಯಲ್ ಪ್ಲಾನರ್ಸ್ ಇರೋಂಗಿದ್ರೆ ಮೂರ್ತಿ ಅವರೇ ಅವ್ರನ್ನ ಕರೆಸಿದ್ರೆ ಮೇ ಬಿ ಒಂದು ಸ್ಮಾಲ್ ಸೆಗ್ಮೆಂಟ್ ಮಾಡಬಹುದೇನೋ, ಜಸ್ಟ್ ಸೋ ದಟ್ ಯು ನೋ ಇಟ್ ಇಸ್ ಕ್ಲಿಯರ್.
1: ನಮ್ಮ ಕಮ್ಯುನಿಟಿಯಲ್ಲಿ ಇದ್ದಾರೆ, ತುಂಬಾ ನಾಲೆಡ್ಜಬಲ್, ಕರೆದ್ಬಿಟ್ಟು ಒಂದು ಮಾಡ್ಬೋದು ಒಂದು ಸೆಷನ್. ಆಮೇಲೆ ಇನ್ನೊಂದು ನೀವು ಇದು ಕೇಳಿದ್ರಿ SMSF ಬಗ್ಗೆ, ಅದನ್ನು ಅಷ್ಟೇ. ಅಗೇನ್ ಅವರು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ, ಅದೇ ಜಸ್ಟ್ ಟ್ಯಾಕ್ಸ್ ಗ್ರಾಬ್ ಅಷ್ಟೇ. ಅದು ಅಲ್ಟಿಮೇಟ್ಲಿ ಅಗೇನ್ ಇಟ್ಸ್ ಗೋಯಿಂಗ್ ಟು ಈಗ SMSF ಅಲ್ಲಿ ನೀವು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ಅದ್ರಲ್ಲಿ ನೀವು ಇರೋಂಗಿರಲಿಲ್ಲ. ಸೊ ನೀವು ಯಾವತ್ತಿದ್ರು ಬಾಡಿಗೆ ಕೊಡಬೇಕಿತ್ತು.
0: ಕರೆಕ್ಟ್.
1: ಸೊ ಪ್ರಾಬ್ಲಿ 20 years ಯು ನೋ ಇಟ್ ವಾಸ್ ಹೆಲ್ಪಿಂಗ್ ಸಂಬಡಿ ಎಲ್ಸ್ ಹೂ ವಾಂಟೆಡ್ ಟು ರೆಂಟ್. ದಟ್ ವಾಸ್ ಅಮೇಝಿಂಗ್. ಅದು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ ಐ ಮೀನ್ ಯು ಕ್ಯಾನ್ ಸ್ಟಿಲ್ ಬೈ, ಬಟ್ ನಿಮ್ದು ಓನ್ ಫುಲ್ ದುಡ್ಡಲ್ಲಿ,
0: ಅದೇ ಕಾನ್ ಕೇರ್.
1: ಬಟ್ ಭಾಳ ಜನ ಯು ಕಾನ್ ಕೇರ್ ಅನ್ನೋದಕ್ಕಿಂತ ಅದೇ ಯು ಕಾನ್ ಬಾರೋ ಬೇಸಿಕಲಿ.
0: ಕರೆಕ್ಟ್.
1: ಸೊ ದ ಪ್ರಾಬ್ಲಮ್ ಈಸ್ ಯಾರ ಹತ್ರ ಅಷ್ಟೊಂದು ಇರಲ್ಲ, 800-900,000 ಅಥವಾ 700,000 ಇರಲ್ಲ, ಇಲ್ಲಾಂತ ಏನೋ 200-300,000 ತುಂಬ ಜನ ಇರ್ತಾರೆ. ಅವ್ರಿಗೆ ಹೆಲ್ಪ್ ಆಗ್ತಾ ಇತ್ತು, ಗೌರ್ಮೆಂಟ್ ಹೆಲ್ಪ್ ಆಗ್ತಾ ಇತ್ತು ಅಂದ್ರೆ ಬಿಕಾಸ್ ಆನ್ ಗೋಯಿಂಗ್ ಗೌರ್ಮೆಂಟ್ ವಿಲ್ ಗೆಟ್ ಬೆನಿಫಿಟ್. ಎಲ್ಲಾದ್ರು ಎಲ್ಲ ಥರದಲ್ಲಿ ತಗೋತಾರಲ್ಲ ಅವರು, ಸ್ಟಾಂಪ್ ಡ್ಯೂಟಿ ಬರುತ್ತೆ, ಇದು ಬರುತ್ತೆ, ಕೌನ್ಸಿಲ್ ರೇಟ್ಸ್ ಬರುತ್ತೆ ಎಲ್ಲ. ಅಂಡ್ ಇಟ್ ವಾಸ್ ಪ್ರೊವೈಡಿಂಗ್ ಅಕೊಮೊಡೇಷನ್ ಫಾರ್ ಸಂಬಡಿ. ಈಗ ಅದೊಂದು ಬೇರೆ ಕಲ್ಬಿತ್ತು, ಈಗ ಅದು ಮತ್ತೆ ದೇ ಕಾಂಟ್ ಬೈ. ದೇ ಕ್ಯಾನ್ ಸ್ಟಿಲ್ ಬೈ ಕಮರ್ಷಿಯಲ್, ಬಟ್ ಕಮರ್ಷಿಯಲ್ ಅಗೇನ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್, ಅದು ಅಫೋರ್ಡಬಿಲಿಟಿ ಬಹಳ ಜನ ಇರಲ್ಲ.
2: ಇವಾಗ ಇನ್ವೆಸ್ಟ್ಮೆಂಟ್ ಮನೆ ತಗೊಳಕ್ಕೆ ಆಗಲ್ಲ ಅಂತ
1: SMSF ಇಂದ ನೀವು ಓನ್ ಫುಲ್ ದುಡ್ಡಿದ್ರೆ ನೀವು ತಗೋಬಹುದು, ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಬಾರೋ ಮಾಡೋಕ್ಕಾಗಲ್ಲ.
2: ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಇಂದ. ಓಕೆ ಓಕೆ. ಅದರ್ವೈಸ್ ಔಟ್ಸೈಡ್ ಆಫ್ SMSF
1: ಅದಲ್ಲಿ ಅದೇ ಏನಂದ್ರೆ ತುಂಬಾ ಅನುಕೂಲ ಆಯ್ತು. ಅದು ಈಗ ಕೆಲವೊಂದು ಜನ 2 ಪ್ರಾಪರ್ಟಿ ತಗೋತಾ ಇರೋದು, ಇಟ್ ಗ್ರೋಸ್ ಓವರ್ ದ ಪೀರಿಯಡ್ ಆಫ್ ಇದು 20 years ವಾಟ್ ಎವರ್, ಅವ್ರು ರಿಟೈರ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಯಾವ್ದು ಅಸೆಟ್ ಇರುತ್ತೆ ಪ್ಲಸ್ ಬಾಡಿಗೆ ಬರ್ತಾ ಇರುತ್ತೆ, ಇಟ್ ಪೇಸ್ ಫಾರ್ ದೇರ್ ಓನ್. ಇದು ಗೌರ್ಮೆಂಟ್ ಇಸ್ ಫ್ರೀ ಫ್ರಮ್ ದೋಸ್ ದಟ್ ಪರ್ಟಿಕ್ಯುಲರ್ ಕಪಲ್ ಅವರ್ ಫ್ಯಾಮಿಲಿ, ಬಿಕಾಸ್ ಗೌರ್ಮೆಂಟ್ ಡಸಂಟ್ ಹಾವ್ ಟು ವರಿ ಅಬೌಟ್ ದಮ್ ಬಿಕಾಸ್ ದೇ ಡೋಂಟ್ ಕಮ್ ಅಂಡರ್ ಅಸೆಟ್ ಟೆಸ್ಟ್ ಬರಲ್ಲ, ಇನ್ಕಮ್ ಟೆಸ್ಟ್ ಬರಲ್ಲ. ಸೊ ಗೌರ್ಮೆಂಟ್ ವಾಸ್ ಫ್ರೀ, ದೇ ಡೋಂಟ್ ಹಾವ್ ಟು ಲುಕ್ ಆಫ್ಟರ್ ದಮ್, ಹೆಲ್ತ್ ಕಾರ್ಡ್ ಕೊಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಈಗ ಏನು ಮಾಡೋರು ಅಂದ್ರೆ, ಇವ್ರು ಮಾಡಿದ ಪ್ರಕಾರ ಈಗ ಭಾಳ ಜನ ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಸೊ ಆಬ್ವಿಯಸ್ಲಿ ಶೇರ್ಸ್ ಇಲ್ಲಿ ಆಗ್ತಾರೆ, ದೇ ಮೇ ನಾಟ್ ಗೆಟ್ ಸಿಮಿಲರ್ ರಿಟರ್ನ್ಸ್. ಈಗ ಏನಾಗುತ್ತೆ, ಡಿಪೆಂಡ್ ಆನ್ ದಿ ಗವರ್ಮೆಂಟ್, ಅಂಡ್ ಗವರ್ಮೆಂಟ್ ಎಂಡ್ಸ್ ಅಪ್ ಪೇಯಿಂಗ್ ಲಾಟ್ ಆಫ್ ದೀಸ್
2: ಪೆನ್ಷನ್
1: ಕೊಡ್ಬೇಕಲ್ಲ.
0: ಯಾಕಂದ್ರೆ ಮುಂಚೆ ಏನಂದ್ರೆ 200,000 ಇದ್ರೆ ನೀವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರು ಒಂದು 500 ಕೊಟ್ಟಿರೋರು, ಸೊ ನೀವು 700,000 ಹಾಕಿ ಒಂದು ಪ್ರಾಪರ್ಟಿ ತಗೊಬೋದಾಗಿತ್ತು. ನೀವು ಹೇಳ್ದಂಗೆ ಇವಾಗ 60 ವರ್ಷ ಆದ್ಮೇಲೆ ಅವ್ರು ಮಾರಿದ್ರೆ they would have actually gone beyond that income test. Correct. Which effectively means that they would have funded, self-funded themselves.
2: Self-funded
0: retirees. That's why pension is going to
1: pay. Government has to pay.
0: Yeah. The 200 can't become 700,000 without, you know, the bank helping. Mm-hmm.
1: Roughly, you know, 45 days there. If you are already set up, they can still end up buying. So, quickly, if you act, the property they can still end up buying within that 45 days. That's why they can't. I mean, roughly 45. I don't know exact number. 44 or 46 or both. They got a window. Astral maadabodu, but ee set up maadi maada salva kashta. Set up SMSF agide andre they probably can buy. Adondu ide. They can still buy commercial if they can afford. Bala jana kaagdale irbodu. Adondu ide. Borrow maadadale thagobodu andre adu possibility ide, but adu bala jana kaagala yakandre adu thumba expensive ashta agala.
0: Well, commercially, obviously, there are, you know, a lot of pros.
1: Pros ide, cons ide. Adartha maadkobekadu no. Erdu ide adralle. It's a separate topic.
2: Holiday homes commercial baralva.
1: ಡಿಪೆಂಡ್ಸ್ ಯಾವ ಥರ ಬರ್ತೀರಂತ ನೀವಿರು ಎಸ್ ಎಮ್ ಎಸ್ ಎಫ್ ಅಲ್ಲಿ ಹಾಲಿಡೇ ಹೋಮ್ಸ್ ಬರಲ್ಲ ಇದು ಇಟ್ಸ್ ಎ ರೆಸಿಡೆನ್ಷಿಯಲ್ ಇದು ನನ್ಗೆ ಗೊತ್ತಿರೋ ಪ್ರಕಾರ ಐ ಮೀನ್ ಐ ಮೇ ಬಿ ರಾಂಗ್ ಬಟ್ ರೆಸಿಡೆನ್ಷಿಯಲ್ ಅದು ಬಟ್ ನೀವು ಇರೋಕ್ಕಾಗಲ್ಲ ಎಸ್ ಎಮ್ ಎಸ್ ಎಫ್ ಅಲ್ಲಿ ತೊಗೊಂಡ್ರೆ ಯು ಕಾಂಟ್ ಸ್ಟೇ ಈವನ್ ಅ ಸಿಂಗಲ್ ಡೇ ಹಾಫ್ ಎ ಡೇ ಕೂಡ ಇರೋಂಗ್ ಸೊ ಎಸ್ ಎಮ್ ಎಸ್ ಎಫ್ ಅಲ್ಲಿ ದಟ್ ರೂಲ್ಸ್ ಔಟ್ ಸೊ ಇಟ್ ಇರೆಸ್ಪೆಕ್ಟಿವ್ ಹೌ ವಿ ಕನ್ಸಿಡರ್ ಇಟ್ ಸೊ ಯು ಕಾಂಟ್ ಬೈ ಇಟ್ ಹಂಗೆ ಸೊ
0: ಆಮೇಲೆ ಟ್ರಸ್ಟ್ ಕೂಡ ಇಂಪ್ಯಾಕ್ಟ್ ಮಾಡ್ಬೋದು ಐ ಥಿಂಕ್ ಯು ನೋ ದೇ ಆರ್ ಆಕ್ಚುಲಿ ದ ಬಿಗ್ಗೆಸ್ಟ್ ಹಿಟ್ ಅನ್ಸುತ್ತೆ ಯಾಕೆಂದರೆ there's probably a significant amount of the funds sitting within the trust because of you know high risk occupation
1: high net worth individuals ka affect agutte but bala jana trust set up maadi last year dalli if you look at it it's quite number less numbers bala jana doctors avaru ivaru gottilla maadibodu it depends on the income range so a lot of individuals with the high income they would have probably done it avarge like matte affect aitu adralli irilla so iga they have to pay again that 30% minimum bandidide hagagi adondu affect agutte but adu number of people affected very small I think it's not a major concern it doesn't affect the common public
0: yenandre there was one controversial content adralli yenandre iga for example yadaru madhve aitu andre ivaga if you know the boy or the girl if either of them don't have a property and the other one has a property ivaga if there something goes wrong and there's a divorce then the other person could have actually taken 50% away I think adrinda a lot of people were actually putting that into the trust as well ekandre tirga re stamp duty maadi ond 200,000 maadi just to protect their assets
2: tara joint name alli idre thondre agalvala
0: illa but end of the day agutala sir so ade idannella naavu tirga maatarana sir murthy sir if we can you know find a financial advisor we'll come up with some examples specific examples and just to make it aware but it's very important neevu 60 gante neevu kelsa martira ond 2 hour aste you know varakku ond 2 hour at least one hour per week if you spend on your finances it'll actually help and at the same time ond 30 minutes per day neevu you know health bage neevu nodkonre that'll be very very
1: ಟೈಮ್ ಇದೆಯಾ
0: ಇನ್ನೊಂದು 2-3 ನಿಮಿಷ ಇದೆ
1: ಅದೊಂದು ಕ್ವಿಕ್ ಆಗಿ ಹೇಳ್ತೀನಿ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ದಿಸ್ ಇಸ್ ಒನ್ ಆಫ್ ದಿ ಗವರ್ಮೆಂಟ್ ಇನಿಷಿಯೇಟಿವ್ಸ್ ವಿಚ್ ಹೆಲ್ಪ್ಡ್ ಅ ಲಾಟ್ ಆಫ್ ಪೀಪಲ್ ಸೊ ಐ ಜಸ್ಟ್ ವಾಂಟ್ ಟು ಮೆನ್ಷನ್ ದಟ್ ಬಿಕಾಸ್ ದೀಸ್ ಆರ್ ದ ಥಿಂಗ್ಸ್ ದೇ ನೀಡ್ ಟು ಡು ಮೋರ್
0: ಅಬ್ಸಲ್ಯೂಟ್ಲಿ
1: ಒಂದು ನ್ಯಾಷನಲ್ ರೆಂಟಲ್ ಅಫೋರ್ಡಬಿಲಿಟಿ ಸ್ಕೀಮ್ ಅಂತ ಮಾಡಿರು ಎನ್ರಾಸ್ ಅಂತ ಹೇಳ್ಬಿಟ್ಟು ದಿಸ್ ವಾಸ್ ಅಮೇಝಿಂಗ್ ಸ್ಕೀಮ್ ಐ ಡೋಂಟ್ ನೋ ವೈ ದೇ ರಿಮೂವ್ಡ್ ಇಟ್ ಬಟ್ ತುಂಬಾ ಡಿಸಪಾಯಿಂಟ್ ಆಯ್ತು ಅದು ತೆಗೆದಾಗ ಅವರು ಇದು ಹೆಂಗೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತೀನಿ ಒಂದು $400,000 ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ ಅದು ರಫ್ಲಿ $400 ಬಾಡಿಗೆ ಬರ್ತದೆ ಅಂತ ಇಟ್ಕೊಳ್ಳಿ ಸೊ ಯು ಗೇವ್ 20% ಡಿಸ್ಕೌಂಟ್ ಟು ದ ಟೆನೆಂಟ್ ಓಕೆ ಸೊ ಯು ಲೂಸ್ ಅಬೌಟ್ $80 ಪರ್ ವೀಕ್ ಸೊ ಫಾರ್ ಲೂಸಿಂಗ್ $80 ಪರ್ ವೀಕ್ ಗವರ್ಮೆಂಟ್ ವುಡ್ ಕಂಪೆನ್ಸೇಟ್ ಬೈ ಗಿವಿಂಗ್ $213 ಪರ್ ವೀಕ್ ಸೊ ವಿಚ್ ಮೀನ್ಸ್ ಯು ವಿಲ್ ಸ್ಟಿಲ್ ಬಿ ಅಹೆಡ್ ಬೈ ಅಬೌಟ್ $133
0: ಕರೆಕ್ಟ್
1: ಸೊ ಆ ಥರ ಮಾಡಿದ್ರು ಏನಿದೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈಗ ಎಲ್ಲ ಅಪಾರ್ಟ್ಮೆಂಟ್ಸ್ ಇದ್ರೆ 400 ಬಾಡಿಗೆ ಇದು ಬಂದು 320 ಸೊ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಅಪೀಲಿಂಗ್ ಫಾರ್ ದ ಟೆನೆಂಟ್
0: ಕರೆಕ್ಟ್
1: ಸೊ ಟೆನೆಂಟ್ ಈಸ್ ಅ ವಿನ್ನರ್ ದೇರ್ ಆಮೇಲೆ ಅವರು ದೇ ಬಿಹೇವ್ ವೆರಿ ವೆಲ್ ಬಿಕಾಸ್ ಇಫ್ ದೇ ಲೂಸ್ ದಟ್ ದೇ ಆರ್ ವೆರಿ ಲೆಸ್ ನಂಬರ್ ಆಫ್ ದೋಸ್ ಎನ್ರೈಸ್ ಪ್ರಾಪರ್ಟೀಸ್ ಸೊ ದೇ ವಿಲ್ ಟ್ರೈ ಟು ಲೀವ್ ಯು ನೋ ಸ್ಟೇ ಲಾಂಗ್ ಲುಕ್ ಆಫ್ಟರ್ ದ ಪ್ರಾಪರ್ಟಿ ವೆಲ್ ಸೊ ದಟ್ ವೇ ಇಟ್ ವಾಸ್ ವೆರಿ ಗುಡ್ ಫಾರ್ ದಮ್ ಆಸ್ ಅನ್ ಇನ್ವೆಸ್ಟರ್ ನಮಗೆ ವೆರಿ ಗುಡ್ ಅದು ಯಾಕಂತ ಹೇಳಿದ್ರೆ ನನಗೆ ಐ ಆಮ್ ಗೆಟಿಂಗ್ ಪಾಸಿಟಿವ್ ಇನ್ಕಮ್ ಬಟ್ ಸ್ಟಿಲ್ ಲುಕ್ ಯು ನೋ ಇಟ್ ಇಸ್ ಲೈಕ್ ಎನಿ ಅದರ್ ಪ್ರಾಪರ್ಟಿ ಅಂಡ್ ಇಟ್ ವಾಸ್ ವೆರಿ ಗುಡ್ ಇದು ಸೊ ಅಂದ್ ಗವರ್ಮೆಂಟ್ಗೆ ಏನಂತ ಹೇಳಿದ್ರೆ ದಟ್ ವಾಸ್ ಓನ್ಲಿ ಫಾರ್ 10 years So it was increasing the number of properties available because people were investing because of the benefits and they end up probably keeping the property for the next 70, 80, 90 years and the government will benefit for the next 70, 80, 90 years. So hage adondittu. So adondu sikkapatte advantage. Amele ongoing avarge stamp duty bartaittu, council rates bartaittu, hagellagi government was still benefited that way. ಹಾಗಾಗಿ ಇಟ್ ವಾಸ್ ವಿನ್ ವಿನ್ ಫಾರ್ ದಿ ಗವರ್ಮೆಂಟ್, ವಿನ್ ವಿನ್ ಫಾರ್ ದಿ ಟೆನೆಂಟ್, ವಿನ್ ವಿನ್ ಫಾರ್ ಅಸ್.
0: ಕರೆಕ್ಟ್.
1: ಈ ತರದ್ ಮಾಡಿದ್ರೆ ಅದು ಏನಕ್ಕೆ ಸ್ಟಾಪ್ ಮಾಡಿದ್ರು ಅಂದ್ರೆ, ದೇ ಹ್ಯಾಡ್ ಅನ್ ಎಕ್ಸಾಂಪಲ್ ಆಫ್ ಸಮ್ ಅಲೊಕೇಶನ್ಸ್ ಕೊಟ್ಟಿದ್ರು ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ, ಪರ್ತಲ್ಲಿ. ದಟ್ ಗೈ ದೇ ಟುಕ್ ಸಮ್ ಅಲೊಕೇಶನ್ ಫಾರ್ ಐ ಡೋಂಟ್ ನೋ ಸಮ್ 500 ಹೌಸಸ್ ಏನೋ, ದೇ ಡಿಡ್ ಬಿಲ್ಡ್ 500, ದೇ ಬಿಲ್ಡ್ 300. ಸೊ ಇನ್ಸ್ಟೆಡ್ ಆಫ್ ಟ್ಯಾಕ್ಲಿಂಗ್ ದೋಸ್ ಪೀಪಲ್ ಹೂ ಆರ್ ನಾಟ್ ಯುನೋ ಫಾಲೋಯಿಂಗ್ ದಿ ಕರೆಕ್ಟ್ ಗೈಡ್ಲೈನ್ಸ್, they randomly stop this scheme.
0: Oh,
1: I mean, that's stupid. You know, you could have targeted those people and say, okay, future no allocation for you. Atara madbekitta. This was very good, big success. I mean, I've got 5 properties like that. So 10 years positive with, and now rent has gone up, so it's positive. You know, time is running out, so I'll stop.
0: ಧನ್ಯವಾದಗಳು ಮೂರ್ತಿ ಅವರೇ, ನೀವು ಸಮಯ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ. ಆಮೇಲೆ ಶಶಿಕಾಂತ್ ಸರ್ ಧನ್ಯವಾದಗಳು. ಬೆಂಗಳೂರು ಪ್ರಾಪರ್ಟಿ ಬಗ್ಗೆನೂ ಮಾತಾಡೋಣ, ಬಟ್ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ಲಿ ಇದು ಟ್ಯಾಕ್ಸಸ್ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಕ್ಷಿಣ ಮೂರ್ತಿಯವರು ಹಾಗೂ ಶಶಿಕಾಂತ್ ಅವರಿಗೆ ಧನ್ಯವಾದಗಳು. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್,
2: ನಾನು ಶಶಿಕಾಂತ. ನಮಸ್ಕಾರ ಎಲ್ಲರಿಗೂ.
1: ಮೂರ್ತಿ ನಮಸ್ಕಾರ. ಥ್ಯಾಂಕ್ ಯು.
0: ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು. ಏನಿದ್ರು ನಮ್ಮನೇಲೆ ನೆಮ್ಮದಿ.